ಪರ್ಸನ್ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಾಸ್. ದ ಟೈಟಲ್ ಇಸ್ ಶ್ರೀ ದಕ್ಷಿಣಾಮೂರ್ತಿ ಸಹಸ್ರನಾಮಂ ಪ್ರೆಸೆಂಟೆಡ್ ಬೈ ಡಾಕ್ಟರ್ ತ್ಯಾಗರಾಜನ್, ರಘುರಾಮನ್, ಮಾಲೋಲಕಣ್ಣನ್ ಆಂಡ್ ಭಕ್ತವತ್ಸಲಂ. ಥ್ಯಾಂಕ್ ಯು. ಓಂ ನಮಃ ಶಿವಾಯ.

ಸಮಾರ್ಚಿತಃ ಸಮಸ್ತ ಭಕ್ತ ಸುಗದಃ ಪರಮಾಣುರ್ಮಹಾಕ್ರದಃ ಅಲೌಕಿಕೋ ದುಷ್ಪದರ್ಶಃ ಕಪಿಲಃ ಕಾಲಕಂದರಃ ಕರ್ಪೂರ ಗೌರಃ ಕುಶಲಃ ಸತ್ಯಸಂದೋಜಿತೇಂದ್ರಿಯಃ ಶಾಶ್ವತೈಶ್ವರ್ಯ ವಿಭವಃ ಪೋಷಕಸ್ಸು ಸಮಾಹಿತಃ ಮಹರ್ಷಿನಾದಿತೋ ಬ್ರಹ್ಮಯೋನಿಃ ಸರ್ವೋತ್ತಮೋತ್ತಮಃ ಭೂಮಿ ವಾರಾರ್ತಿ ಸಂಹರ್ತಾ ಷಡೋ

0: ओम नमः शिवाय।
1: यू आर लिसनिंग टू शैवम.org रेडियो, द 24/7 स्पिरिचुअल चैनल फ्रॉम शैवम.org।
2: ದಿನಾನು ಹೋದವ ಅವ ಸ್ಯಾಂಪಲ್ ಕೊಡವ, ಒಂದ್ ದಿವಸ ಕೊಟ್ಟ, ಎರಡ್ ದಿವಸ ಕೊಟ್ಟ, ಮೂರ್ ದಿವಸ ಕೊಟ್ಟವ ಅಂದೇನೋ, ಬರೀ ಸ್ಯಾಂಪಲ್ ಗಿರಾಕಿನ ಕಾಣ್ತೀಯಲ್ಲಿ ನೀನು ಅಂದವ. ನಾಲ್ಕನೇ ದಿವಸಕ್ಕೆ ಬಂದಕ್ಕೆ ನಾವು ಹಾಳೆ ಕಳಿಸ್ಕೊಡ ನಮ್ಮಲ್ಲಿ ಇಲ್ಲಿ ನಡಿ ಅಂದವ. ಯಾಕಂದ್ರೆ ಬರೀ ಸ್ಯಾಂಪಲ್ ತಗೊಂಡವ, ಖರೀದಿ ಮಾಡವಲ್ಲ. ಹಾಗೆ ಮುಕ್ತಿ ಅನ್ನುವಂತಹದ್ದನ್ನು ಪರಮಾತ್ಮ ಯಾರ್ಯಾರು ಇಲ್ಲದೆ ತಾನೊಬ್ಬನೇ ಎದ್ದು ಸುಖವಾಗಿರುವಂತಹ ಒಂದು ಅವಸ್ಥೆಯನ್ನು ಪರಮಾತ್ಮ ಸುಸುಪ್ತಿ ಅವಸ್ಥೆಯನ್ನು ಕೊಟ್ಟಿದ್ದಾನೆ. ಅದು ಮುಕ್ತಿ, ಒಂದು ಸ್ಯಾಂಪಲ್ ಅವಸ್ಥೆ. ನೀವು ನಿಮ್ಗೆ ಸಾಕ್ಬಿಡ್ರಿ ಹಂಗ ಇದೆಲ್ಲ ಶಾಸ್ತ್ರ ಪಾಸ್ತ್ರ ಯಾಕೆ ಹೊಸನ್ ಆರಾಮ ಹೊಸನ್ ಮಕ್ಕೊಂಡ್ಬಿಟ್ರೆ ಮುಕ್ತಿನೇ ಸಿಗ್ತದಲ್ಲ ನಮಗ. ನಿದ್ದೆಯಾಗಿ ಮತ್ತಾಕಿ ಇದನ್ನೆಲ್ಲ ಕೇಳಬೇಕು. ಇದು ಸ್ಯಾಂಪಲ್. ಇದನ್ನ ನೋಡಿಕೊಂಡು ನೀ ಏನ್ ಪಡಿಬೇಕಪ್ಪ ಅಂದ್ರೆ ಎಚ್ಚರದಾಗಿದ್ದಾಗನು ಕೂಡ ಹಾಗಿರಾಕ್ ಕಲಿಬೇಕಾಗ್ಯದ. ಅದಕ್ಕೆ ನಿದ್ರೆಯೊಳಗೆ ನಿದ್ರೆ ಅವಸ್ಥಾ ಅನ್ನುವಂತಹದ್ದೇನು ಅವಸ್ಥಾ ಅದ, ಇದು ನಿಮ್ಮ ಅಧೀನವಾಗಿರುವಂತಹ ಅವಸ್ಥೆ ಅಲ್ಲ. ಇದು ಯಾವಾಗ ಬೇಕಾವಾಗ ನಿದ್ದೆ ಮಾಡಕ್ ನಿಮ್ಗೆ ಸಾಧ್ಯ ಅದನ್ನ, ಯಾವಾಗ ಬೇಕಾವಾಗ ಹೇಳಕ್ ನೀವು ಸ್ವತಂತ್ರ ಇಲ್ಲ. ಎಷ್ಟು ಬೇಕಷ್ಟು ನಿದ್ದೆ ಮಾಡಕ್ ನಿಮ್ಮಿಂದ ಸಾಧ್ಯ ಇಲ್ಲ. ಅದು ನಮ್ಮ ಕರ್ಮಾಧೀನವಾಗಿರುವಂತಹ ಅವಸ್ಥೆ. ಅಂತ ಸುಸುಪ್ತಿ ಸುಖವನ್ನು ಕೊಡುವಂತಹ ಕರ್ಮ ಯಾವ ಸಮಯಕ್ಕೆ ಪರಿಪಕ್ವವಾಗ್ತದ ಅವಾಗ ನಮ್ಮ ಗಾಢವಾಗಿರ್ತಕ್ಕಂಥ ನಿದ್ರೆ ಬರ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ರು ಇದು ನಿನ್ನ ಸ್ವಾಧೀನವಾಗಿರುವಂತಹ ಅವಸ್ಥೆ ಅಲ್ಲ. ಇದು ಯಾವಾಗ ಬೇಕಾವ ಹೊಸವನ್ನು ಕೊಡ್ಕೊಂಡು ನಿದ್ದೆ ಬರ್ತಾ ಇದ್ರೆ ಮತ್ತು ನಿದ್ದೆ ಗುಳಿಗೆ ಬರೋದು ಅವಶ್ಯಕತೆ ಏನಿತ್ತು? ನಿದ್ದೆ ಗುಳಿಗೆ ಯಾಕೆ ಬಂದವ ಅಂದ್ರೆ ನೀವು ಬೇಕಾದಾಗ ಅದು ನಿದ್ದೆ ಬರೋದಿಲ್ಲ. ಅದಕ್ಕೆ ಪರಮಾತ್ಮ ಮನುಷ್ಯ ಜನ್ಮದಲ್ಲಿ ಈ ಒಂದು ಅವಸ್ಥೆಯನ್ನು ಕೊಟ್ಟು ನಿಮಗೇನು ಹೇಳಿದ್ರಪ್ಪ ಅಂದ್ರೆ 8 ತಾಸು ಎಲ್ಲವನ್ನ ಬಿಟ್ಟಾಗ ನೀವು ಸುಖವಾಗಿರ್ತೀರಿ ಅನ್ನುವಂತ ಅನುಭವ ನೀವು ಪ್ರತಿ ದಿವಸನೂ ಆಗ್ತದೆ. ಅಂತಹ ಸುಖವನ್ನು ಎಚ್ಚರಿಕೆಯಲ್ಲಿ ಪಡಿಬೇಕನ್ನುವಂತಹ ತಿಳುವಳಿಕೆ ವಿವೇಕ ನಿಮಗೆ ಬರಲಿ ಅನ್ನೋ ಸಲುವಾಗಿನ ಪರಮಾತ್ಮ ಪ್ರಪಂಚದಲ್ಲಿ ಸುಖ ಬಹಳ ಕಡಿಮೆ ಕೊಟ್ಟನ, ಕ್ಷಣಿಕ ತಟಗೆ ಕೊಟ್ಟನ. ಬಹಳ ಸುಖ ಬೇಕಂದ್ರೆ ನೀವು ಅದನ್ನ ಸಾಧಿಸ್ರಿ ಅಂದ್ರೆ ಸುಸುಪ್ತಿ ಅವಸ್ಥೆಯಲ್ಲಿ ಏನಾಗುತ್ತಂದ್ರೆ ಈ ಜೀವಾತ್ಮ ಸುಖ ಸಾಗರನಾಗಿರ್ತಕ್ಕಂಥ ಪರಮಾತ್ಮದಲ್ಲಿ ಸಮರಸರಾಗ್ತಾನೆ, ತನ್ನ ತಾನು ಮರೆತು ಬಿಟ್ಟಿರ್ತಾನೆ. ಹಾಗೆ ಎಚ್ಚರಿಕೆ ಅವಸ್ಥೆಯಲ್ಲಿ ಯಾರು ಆ ಸಾಮರಸ್ಯವನ್ನು ಸಾಧಿಸ್ತಾರೆ ಅವರು ದುಃಖಮಯವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಇದ್ದರೂ ಕೂಡ ಸುಖಮಯವಾದ ಆನಂದಮಯವಾದ ಜೀವನ ಸಾಧಿಸಲಿಕ್ಕೆ ಬರ್ತನ ಸಲುವಾಗೇನೆ ಅವರು ಪ್ರಪಂಚ ಜ್ಞಾನ ಮಾಡಿಕೊಡ್ತಾರೆ. ಅವರು ಐಹಿಕೆ ಕ್ಷಣಿಕೆ ಸೌಖ್ಯ ಪುತ್ರಧಾರಾದಿ ಸಂಭವೇ, ಈ ವೈಷಯಿಕವಾಗಿರ್ತಕ್ಕಂಥ ಸುಖ ನಮಗೆ ಸುಖ ಸಿಗ್ತಾವೆ, ಆದರೆ ಅದಕ್ಕೆ ದುಃಖ ಅನ್ನುವಂಥದ್ದು ಬಹಳ. ಅದಕ್ಕೆ ಸತಿಯಿಂದ ಸುಖ, ಪತಿಯಿಂದ ಸುಖ, ಪುತ್ರನಿಂದ ಸುಖ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ, ಅದೆಲ್ಲ ಮನಸ್ಸಿನ ಭ್ರಮೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಏ ಲೋಕದ ಸುಖ ಹೇಗೆ ಕ್ಷಣಿಕ ಅದ, ಹಾಗೆ ಪಾರಲೌಕಿಕ ಸುಖನೂ ಕೂಡ ಕ್ಷಣಿಕ ಅಂತಾರೆ. ಸ್ವರ್ಗ ಅಂತ ನಾವು ಕರಿತೇವೆ, ಸ್ವರ್ಗ ಅಂದ್ರೆ ಅಲ್ಲಿ ಏನದ, ಅಮೃತಪಾನ, ನಂದನವನ ವಿಹಾರ, ಅಪ್ಸರಾಸ್ತ್ರೀಯರ ಭೋಗ, ಇದಕ್ಕೆ ಸ್ವರ್ಗ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಸುಖವನ್ನು ಅನುಭವ ಮಾಡಿರ್ತಕ್ಕಂಥ ಮನುಷ್ಯ ಯಜ್ಞ ಯಾಗ ತಪಸ್ಸನ್ನು ಆಚರಿಸಿ ಅಕಸ್ಮಾತ್ ಆಗಿ ಸ್ವರ್ಗಕ್ಕೆ ಹೋದ ಅಂತಂದ್ರೂ ಕೂಡ ಸ್ವರ್ಗದಲ್ಲಿ ಎಷ್ಟು ದಿವಸ ನೀವು ಇರಬಹುದು? ನೀವು ಯಾತ್ರಾ ಹೋಗಿ ಒಂದು ಹೋಟೆಲ್ನಲ್ಲಿ ಯಾವುದೋ ಒಂದು ಊರಾಗಿ ಉಳ್ಕೊಂಡಿದ್ರೆ ಅಂತ ತಿಳ್ತಾರೆ, ಬಹಳ ದೊಡ್ಡ ಹೋಟೆಲ್, ಒಂದು ಚಾ ಕುಡಿಯಕ್ಕೆ 20 ರೂಪಾಯಿ ಇರ್ತಾವಂತ ದೊಡ್ಡದ ಹೋಟೆಲ್ ಅಂತ ತಿಳ್ಕೊಂಡು ಬಹಳ ಜನರು ಹೋಗ್ತಾರಂತೆ. ಬಹಳ ಹೆಚ್ಚಿನ ಕಿಮ್ಮತ್ತುಳ್ಳಂತ ಹೋಟೆಲ್ನಲ್ಲಿ ಹೋಗಿ ನೀವು ಉಳ್ಕೊಂಡ್ರಿ, ಆ ಹೋಟೆಲ್ನಲ್ಲಿ ಎಷ್ಟು ದಿವಸ ಇರಬಹುದು ನೀವು? ಏನ್ ನಿಮ್ಗೆ ಇಚ್ಛೆ 8 ದಿವಸ ಬರ್ತಾ 10 ದಿವಸ ಇರೋರು, ಏನ್ ನಿಮ್ ಕಿಸೆ ಖಾಲಿ ಆಗೋ ಮಟ್ಟ ಇರೋರು, ನಿಮ್ ಕಿಸೆ ಸರಿಯಾಗಿ ಬೆಚ್ಚಗಿತ್ತು ತುಂಬಿತ್ತು ಅಂದ್ರೆ ನಿಮಗೆ ದಿನಾ ವ್ಯವಸ್ಥೆ ಮಾಡ್ತಾರ, ನೀವ್ ಏನ್ ಹೇಳ್ತಾರ ತಂದು ಕೊಡ್ತಾರ. ನಿಮ್ ಕಿಸೆ ಖಾಲಿ ಆಗೈತೆ ಅಂತ ಗುರುತಾದ್ರೆ ಕೊಲಿ ಖಾಲಿ ಕರೋ ಅಂತಾರ, ಇದನ್ನ ಖಾಲಿ ಮಾಡ್ರಿ ಅಂತಾರ. ಹಾಗ ಸ್ವರ್ಗದ ಸುಖ ಅಂದ್ರೆ ಅದು ಒಂದು ಬಹಳ ದೊಡ್ಡ ಹೋಟೆಲ್ ಇದ್ದಂಗೆ ಅಂತ ತಿಳ್ಕೊಂಡ್ಬಿಡೋದು, ಇದಕ್ಕಿಂತ ಹೆಚ್ಚಿಗೆ ಏನಲ್ಲ. ಆ ಹೋಟೆಲ್ನಲ್ಲಿ ಹೋಗಬೇಕಾದ್ರೆ ನೀವೇನ್ ತೆಗೆದುಕೊಂಡು ಹೋಗಿರ್ತೀರಿ? ಈ ಲೋಕದಲ್ಲಿ ಮಾಡಿರ್ತಕ್ಕಂತ ಯಜ್ಞ ದಾನ ತಪಸ್ಸು ಇವುಗಳು ಮಾಡಿರ್ತಕ್ಕಂಥ ಪುಣ್ಯ ಏನಲ್ಲ, ಆ ಪುಣ್ಯವನ್ನೇ ತೆಗೆದುಕೊಂಡು ಅಲ್ಲಿ ನೀವೆಲ್ಲ ಹೋಗಿರ್ತೀವಿ. ಮತ್ತೆ ಅಲ್ಲಿ ಎಲ್ಲಿವರೆಗೆ ನಾವು ಸುಖ ಅನುಭವ ಮಾಡ್ಕೊಂತಿರ್ಬೋದು ಅಂದ್ರೆ ಆ ಪುಣ್ಯ ಮುಗಿಯುವರೆಗೆ. ಅದಕ್ಕೆ ಹೇಳ್ತಾರೆ ಅವರು, ಕ್ಷೇಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಯಾವಾಗ ನಿಮ್ಮ ಪುಣ್ಯ ಕ್ಷಯ ಆಯಿತು ಅಂದ್ರೆ ಮತ್ತೆ ಭಕ್ತಿಯಲ್ಲಿ ಗಳಸಕ್ಕೆ ಇಲ್ಲಿಗೆ ಬರಬೇಕು. ನಿಮ್ಮ ಜೇಬು ಖಾಲಿ ಆದ್ರೆ ನೀವು ಎಲ್ಲಿ ಬರೋ ಖಾಲಿ, ಮತ್ತೆ ನಿಮ್ಮ ಊರಿಗೆ ಬರಬೇಕು. ಬಸ್ ಚಾರ್ಜ್ ಇಲ್ಲ ಅಂದ್ರೆ ಯಾರು ಕೊಡ್ರೋ ಕಡ ಕೇಳಿ ಹಂಗ್ ಮಾಡಿ ಹಿಂಗ್ ಮಾಡಿ ಹೋದ್ಕೂಡ ಕಳಿಸ್ತೀರಿ ಅಂತ ತಿಳ್ಕೊಂಡು ಹೇಳಿ ರೊಕ್ಕ ಇಸ್ಕೊಂಡು ಮತ್ತೆ ಎಲ್ಲಿಗೆ ಬರ್ತೀರಿ? ನಿಮ್ಮ ಕರ್ಮ ಭೂಮಿಗೆ ಹೆಂಗ್ ನೀವು ಬರಬೇಕು ದುಡಿತಕ್ಕಂಥ ಸ್ಥಾನಕ್ಕೆ, ಹಾಗ ಸ್ವರ್ಗಕ್ಕೆ ಹೋಗಿರ್ತಕ್ಕಂಥ ಮನುಷ್ಯನಾದ್ರೂ ಕೂಡ ಎಲ್ಲಿ ಬರಬೇಕು? ಮತ್ತೆ ಹೊಳ್ಳಿ ಇಲ್ಲಿಗೆ ಬರಬೇಕು. ಅದಕ್ಕೆ ಏಲೋಕದ ಸುಖ ಹೇಗೆ ದುಃಖ ಕೊಡ್ತದೆ ಕೊನೆಗೆ, ಹಾಗೆ ಪರಲೋಕದ ಸುಖನು ಕೂಡ ಮನುಷ್ಯನಿಗೆ ಕೊನೆಗೆ ದುಃಖವನ್ನೇ ಕೊಡುತ್ತೆ. ಮೊದಲು ಸುಖ ಕೊಡ್ತದೆ, ಯಾವಾಗ ಅದನ್ನು ಬಿಟ್ಟು ಬರಬೇಕು ಅಂತ ಅನಿಸ್ತಾ ಅವಾಗ ದುಃಖ ಚಾಲವಾಗ್ತದೆ ಮನಸ್ಸಿನೇ. ಅದಕ್ಕೆ ಏಲೋಕದ ಸುಖವೇ ಆಗಲಿ ಪರಲೋಕದ ಸುಖವೇ ಆಗಲಿ ಅವು ಕ್ಷಣಿಕವಾಗಿರ್ತಕ್ಕಂಥ ಸುಖಗಳು ಕೊನೆಗೆ ದುಃಖವನ್ನೇ ಕೊಡ್ತಕ್ಕಂಥ ತಿಳ್ಕೊಂಡು, ಅದಕ್ಕೆ ಯಾರ ಮನಸ್ಸಿನಲ್ಲಿ ಆತ್ಮ ಅನಾತ್ಮಗಳ ವಿವೇಕ ಆಗಿದೆ, ಸಂಸಾರದಲ್ಲಿ ಹೇಯ ಬುದ್ಧಿ ಅನ್ನುವಂತಹದ್ದು ಉತ್ಪನ್ನ ಆಗಿದೆ, ಅಂತ ಮನುಷ್ಯ ಇಹಲೋಕದ ಸುಖವನ್ನು ಬಯಸಂಗಿಲ್ಲ, ಪರಲೋಕದ ಸುಖವನ್ನು ಕೂಡ ಬಯಸಂಗಿಲ್ಲ. ಅದಕ್ಕೆ ಕಶ್ಯಪ ಅಂಛಾ ವಿವೇಕಿನ, ವಿವೇಕವುಳ್ಳಂತ ಮನುಷ್ಯನಿಗೆ ಇಹಲೋಕದ ಸುಖದಲ್ಲಿ ಆಸಕ್ತಿ ಇರಂಗಿಲ್ಲ, ಪರಲೋಕ ಸುಖದಲ್ಲಿ ಆಸಕ್ತಿ ಇರಂಗಿಲ್ಲ. ಮತ್ತು ಅವನಿಗೆ ಎಲ್ಲಿ ಆಸಕ್ತಿ ಅಂದ್ರೆ ತನ್ನ ಸುಖದೊಳಗೆ ಆಸಕ್ತಿ ಇರ್ತದೆ. ಯಾವ ಸುಖವನ್ನು ಯಾರಿಂದಲೂ ಕೂಡ ಕಸುವಳ್ಳಕ್ ಬರಂಗಿಲ್ಲ. ಯಾವ ಸುಖ ಪ್ರಾಪ್ತಿಯಾದ ಬಳಿಕ ಮತ್ತೊಂದು ಸುಖದ ಅಪೇಕ್ಷೆ ಆಗಂಗಿಲ್ಲ. ಯಾವ ಸ್ಥಾನಕ್ಕೆ ಹೋದ ಬಳಿಕ ಮತ್ತೆ ಹೊಳೆ ನಾವು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಜರ ಅಮರವಾಗಿರ್ತಕ್ಕಂಥ ಸುಖವನ್ನು ಅಪೇಕ್ಷೆ ಮಾಡ್ತಾನೆ ವಿವೇಕ ಹೊರತಾಗಿ, ಈ ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನು ಆತ ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಐಹಿಕ ಪಾರಲೌಕಿಕ ಸುಖದಲ್ಲಿ ವಿರಕ್ತಿ ಬರ್ತಕ್ಕಂಥ ಮನುಷ್ಯನಿಗೆ ಕೊನೆಗೆ ಮತ್ತೆ ಮುಂದೆ ಹೇಳ್ತಾರ ಅವರು, ಜಾತಶಹಿ ಧ್ರುವಂ ಮೃತ್ಯು, ಧ್ರುವಂ ಜನ್ಮ ಮೃತಶ್ಯ ಚ ಜಂತುರ್ ಮರಣ ಜನ್ಮಾಭ್ಯಾಮ್ ಪರಿಭ್ರಮತಿ ಚಕ್ರವರ್ತ. ಯಾವ ವ್ಯಕ್ತಿಗಳು ವಿವೇಕವನ್ನು ಮಾಡಿಕೊಳ್ಳಂಗಿಲ್ಲ, ಯಹಲೋಕದ ಸುಖವನ್ನೇ ಬಯಸುವಂತಹವರಾಗ್ತಾ ಇದ್ದಾರೆ, ಅಂಥವರ ಗತಿ ಏನಾಗಿದೆಪ್ಪ ಅಂದ್ರೆ ಜಾತಶಹಿ ಧ್ರುವ ಮೃತ್ಯು. ಅವ್ರ ಜನ್ಮ ತಾಳಿದ ಬಳಿಕ ಕೆಲವಾರು ವರ್ಷಗಳ ತರವಾಗಿ ಶರೀರವನ್ನು ಅವರು ಬಿಡ್ತಾರೆ, ಮೃತ್ಯು ಮುಖಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಸತ್ತ ಬಳಿಕ ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ. ಇದು ಎಂದು ಮುಗಿತದೆ ಅಂದ್ರೆ ಇದು ಎಂದೆಂದೂ ಮುಗಿಯೋದಿಲ್ಲ ಅಂತ. ಇದು ಹಾಗೆ ಇದು ತಿರುಗುವಂತಹದ್ದೇ. ಎಲ್ಲಿವರೆಗೆ ಸಂಸಾರದಲ್ಲಿ ರಾಗದ್ವೇಷಗಳನ್ನು ನಾವು ಕಳ್ಕೊಳ್ಳಂಗಿಲ್ಲ ಅಲ್ಲಿವರೆಗೆ ನಮಗೆ ಸಂಸಾರದಲ್ಲಿ ಬರೋದು ಎಂದೆಂದು ಕೂಡ ತಪ್ಪಲಿಕ್ಕೇನೆ ಸಾಧ್ಯ ಇಲ್ಲ. ಅದಕ್ಕೆ ಈ ದೇಹ ಅಂದ್ರೆ ಇದಕ್ಕೆ ಇದು ಮರಣಾಧೀನವಾಗಿರ್ತಕ್ಕಂಥ, ಅದಕ್ಕೆ ಜನನ ಮರಣಗಳು ದೇಹದ ಧರ್ಮ ಅಂತಾರೆ. ಹಸಿವೆ ತೃಷೆಗಳು ಪ್ರಾಣದ ಧರ್ಮ, ಸುಖ ದುಃಖಗಳು ಮನಸ್ಸಿನ ಧರ್ಮಗಳು ಅಂತ. ಸುಖ ದುಃಖ ಆಗೋದು ಮನಸ್ಸಿಗೆ, ಹಸಿವೆ ನೀಡಕ್ಕೆ ಆಗೋದು ಪ್ರಾಣಕ್ಕೆ, ಜನನ ಮರಣ ಆಗೋದು ದೇಹಕ್ಕೆ. ಅದಕ್ಕೆ ಜನ್ಮ ಆಯಿತು ಅಂದ್ರೆ ಅರ್ಥ ಏನು ಅಂದ್ರೆ ಈ ಜೀವಾತ್ಮನಿಗೆ ಒಂದು ಶರೀರ ಪ್ರಾಪ್ತಿ ಆಯಿತು, ಅದಕ್ಕೆ ಜನ್ಮ ಅಂತ ಕರೀತಾರೆ. ಆ ಜೀವಾತ್ಮ ದೇಹವನ್ನು ಬಿಟ್ಟು ಹೋದ ಅಂದ್ರೆ ಅದಕ್ಕೆ ನಾವು ಮೃತ್ಯು ಅಂತ ಕರ್ಕೊಂಡ್ಬರ್ತೀವಿ. ಅದಕ್ಕೆ ಮೃತ್ಯು ಆದ್ರೂ ಕೂಡ ದೇಹ ಮೆದರಿಗೆ ಇರ್ತದೆ. ಏನಾಯಿತು ಅಂದ್ರೆ ಒಣಗಿರುವಂತಹ ಜೀವಾತ್ಮ ದೇಹವನ್ನು ಬಿಟ್ಟು ಹೋದ. ಅದಕ್ಕೆ ಮರಣಂ ಪ್ರಕೃತಿ ಶರೀರಿಣ ವಿಕೃತಿ ಜೀವನ ಮುಚ್ಚತೆ ಅಂತಾರೆ. ಅದಕ್ಕೆ ಮರಣ ಅನ್ನುವಂತಹದ್ದು ಈ ಶರೀರದ ಸ್ವಭಾವ. ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಬದಲಿ ಮಾಡಲಿಕ್ಕೆ ಯಾರೆಂದರೂ ಕೂಡ ಸಾಧ್ಯ ಇಲ್ಲ ಅಂತ. ಯಾವುದು ಸ್ವಭಾವದ ಅದಕ್ಕೆ ಸ್ವಭಾವೋ ದುರತಿಕ್ರಮ, ಸ್ವಭಾವವನ್ನು ದೂರ ಮಾಡೋದು ಬಹಳ ಕಷ್ಟ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಈ ಶರೀರದ ಮೃತ್ಯು ಬರಬೇಕಾದ್ರೆ ಏನು ಬಹಳ ದೊಡ್ಡ ಘಟನೆ ಆಗೋದು ಜರುಗುತ್ತಿಲ್ಲ ಅಂತಾರ. ಶರೀರದೊಳಗಿರ್ತಕ್ಕಂಥ ಉಷ್ಣತೆ ಅದು ಸ್ವಲ್ಪ ಕಡಿಮೆ ಆದರೂ ಇದು ಸತ್ವಕ್ಕದ, ಇದು ಸ್ವಲ್ಪ ಹೆಚ್ಚಾದರೂ ಕೂಡ ಸತ್ವಕ್ಕ. ಒಬ್ಬ ಮನುಷ್ಯ ಜ್ವರ ಬಂತು ಅಂತ ಮಲಬಂತಾರೆ ಹಾಸಿಗೆ ಮೇಲೆ, ಅವಾಗ ನೀವು ಅದನ್ನು ಡಿಗ್ರಿ ಹೆಚ್ಚು ನೋಡ್ತೀರಿ ಎಷ್ಟಿರ್ತದ ಜ್ವರ. ಹಾಸಿಗೆ ಹಿಡಿದು ಮಕ್ಕೊಂಡನ ಹೇಳಲಾರ್ದಂಗಂದ್ರೆ 104 ಅಂತ. ಏ 104 ಅಂದ್ರೆ ಭಯಂಕರ ಜ್ವರ ಬಂದ. 108 ಆದ್ರೆ ಖಲಾಸ್ ಹೊಗೆ ಬಿಡುತ್ತ. ಮತ್ತು ನಿಮ್ಮ ಶರೀರದ ಉಷ್ಣತೆ ಎಷ್ಟಿರಬೇಕು ಅಂದ್ರೆ 98 ಇರಬೇಕು. 98 ಹೋಗಿ 108 ಆದ್ರೆ ಕರ್ಕೊಂಡೋರೆ ಮತ್ತೆ ಹೊಗೆ ಬಿಟ್ಟಿರ್ತಾನ. ಅಂದ್ರೆ ಎಷ್ಟು ಡಿಗ್ರಿ ಹೆಚ್ಚಾಯಿತು? 10 ಉಷ್ಣತೆ ಹೆಚ್ಚಾದ್ರೆ ಈ ದೇಹವನ್ನು ಬಿಟ್ಟು ಹೋಗ್ಬಿಡ್ತಾನೆ ಜೀವಾತ್ಮ, ದೇಹ ಉಡ್ಯಾಕ ಸಾಧ್ಯ ಇಲ್ಲ. ಇನ್ನು 98 ಹೋಗಿ 88 ಆದ್ರೆ ಅವಾಗನ್ನು ಹೋಗೇ ಬಿಡ್ತಾನೆ. ಅಂದ್ರೆ 10 ಉಷ್ಣತೆಯೊಳಗೆ ನಮ್ಮ ಜೀವನ ನಮ್ಮ ಮರಣ ಇಲ್ಲೇ ಅದ, ಇದಕ್ಕಿಂತ ಹೆಚ್ಚು ಇಲ್ಲೇ ಇಲ್ಲ. ಅದಕ್ಕೆ ಕಬೀರ್ ಹೇಳ್ತಾರ ಅವರು, ಪಾನಿ ಬೀಚ್ ಬತಾಸಾ ಹೋ

ಸ್ವಲ್ಪ ಬಹಳ ಗಟ್ಟಿ ಇತ್ತಂದ್ರೆ ಸ್ವಲ್ಪ ಬಹಳ ಇಸ್ತಿರ್ಬೋದು, ಬಹಳ ತಳಗಿತ್ತಂದ್ರೆ ಆಗಿಂದಾಗ ಕರಿಗೋಗ್ಬೋದು. ಹಿಂದಿನ ಕಾಲಕ್ಕೆ ಜನರನ್ನ ಸಾಯಿ ಹೊಡಿಬೇಕಾದ್ರೆ ವಿಷ ಕೊಡಬೇಕಾಗ್ತದೆ, ವಿಷ ಕೊಟ್ಟು ಸಾಯಿ ಹೊಡಿತಿದ್ರು. ಈಗ ವಿಷ ಕೊಡೋ ಜರುತ್ತಿಲ್ಲ, ಸಿಹಿ ಕೊಟ್ಟನು ಸಾವಿರ ಬರ್ತದೆ, ಸಕ್ಕರೆ ತಿನಿಸಿನ ಸಾವಿರ ಬರ್ತದೆ. ಈಗ ಹೆಂಗ್ ಉಲ್ಟಾಗದ ಕಾಲ ಅಂದ್ರೆ ಮನುಷ್ಯನ ಜೀವನ ಇದು ದೇಹ ಅಂದ್ರೆ ಬಹಳಷ್ಟು ಅಸ್ಥಿರವಾಗಿರ್ತಕ್ಕಂಥದ್ದು. ಯಾವ ಸಮಯಕ್ಕೆ ಮರಣ ಬರುತ್ತನ್ನುವಂತ ಹೇಳಕ್ ಬರಲ್ಲ ತಿಳ್ಕೊಂಡು ಅದಕ್ಕೆ ಜಾತ ಸಹಿ ಧ್ರುವ ಮೃತ್ಯು. ಹುಟ್ಟಿದ ಮನುಷ್ಯ ಏನು ವಿಚಾರ ಮಾಡಬೇಕು ಅಂದ್ರೆ ಮರಣ ಇದು ಶಾಶ್ವತ ಅನ್ನುವಂತಹದ್ದನ್ನು ಮೊದಲು ನಕ್ಷಲಿಟ್ಕೋಬೇಕು. ಅದಕ್ಕೆ ಕವಿರಾಗಿ ಪ್ರಪಂಚಕ್ಕೊಂದು ಬಹಳ ಅಮೂಲ್ಯವಾದ ಸಂದೇಶವನ್ನು ಕೊಟ್ಟನು. ಯಾರು ಬಂದು ಅವನ ಹತ್ರ ಕುಂತು ಕೇಳಿದ್ರೆ ಏನಪ್ಪ ನೀನರ ಸಾವಿರಾರು ಗ್ರಂಥಗಳನ್ನು ಓದಿದೆ, ಬರಂತ ನಮಗೆಲ್ಲಾ ಗ್ರಂಥ ಓದಲಿಕ್ಕೆ ಆಗಂಗಿಲ್ಲ, ಏನಾದರೂ ಒಂದು ನಾಲ್ಕು ಮಾತು ಒಳ್ಳೇದು ಹೇಳಪ್ಪ ಅಂತ ಕೇಳಿದ್ರಂತ. ನಾಲ್ಕು ಮಾತಿಗೆ ಬಹಳ ಮಹತ್ವದ ಪ್ರಪಂಚದೊಳಗೆ. ನೀವು ಯಾರೋ ದೊಡ್ಡವರು ಬದ್ರೆ ಏನಂತೀರಿ, ಏನು ಒಂದು ನಾಲ್ಕು ಮಾತು ಹೇಳ್ರಿ. ನಾಲ್ಕು ಮಾತು ಏನಂದ್ರೆ ಅವು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತು. ನಾಲ್ಕು ವೇದಗಳ ನಾಲ್ಕು ಮಾತುಗಳದ. ಕಬೀರ ಈ ಪ್ರಪಂಚಕ್ಕೆ ನಾಲ್ಕು ಮಾತುಗಳನ್ನು ಕೊಟ್ಟಾಗ ಬಹಳ ಸರಳವಾಗಿರುವಂತಹ ಮಾತು. ಆ ವೇದದ ಮಾತು ಇವತ್ತು ನಿಮ್ಮ ತಿಳಿಯಂಗಿಲ್ಲ, ಬಿಟ್ಬಿಡೋಣ. ಅವ ಏನ್ ಹೇಳಿದಪ್ಪ ಅಂದ್ರೆ ಎರಡು ಮಾತು ನೆನಪಿಡವು, ಎರಡು ಮಾತು ಮತ್ತೆ ಮರೆಯವನು. ನಾಲ್ಕು ಮಾತು ಅದಕ್ಕೆ ಹೇಳ್ತಾನವ ಚಾರ್ ಹಜಾರ್ ಗ್ರಂಥ ಪಡೋ ಚಾರ್ ಬಾತೆ ಯಾದ ರಖೋ. ಚಾರ್ ಹಜಾರ್ ಗ್ರಂಥ ಪಡೋ, ನಾಲ್ಕು ಸಾವಿರ ಗ್ರಂಥಗಳನ್ನು ಓದ್ರಿ, ಪರಂತ ನಾಲ್ಕು ಮಾತುಗಳನ್ನು ನೆನಪಿಡ್ರಿ. ಉಸ್ಮೆ ಬೇ ದೋ ಭೂಲ್ ಜಾನ, ಅದರಾಗ ಮತ್ತೆರಡು ಮರೆಯವು, ದೋ ಯಾದ ರಖನ ಅಂತ ಎರಡು ನೆನಪಿಡು. ಅಂದ ಇಷ್ಟು ದೊಡ್ಡ ಮಾತು ಹೇಳ್ತಾನಂದ್ರೆ ಏನಿರ್ಬೇಕಪ್ಪ ಅವು ಬತಾವು ಅಂದಾಗ ಅವ ಹೇಳ್ತಾನ ಪಹಲ ಮಾತೇನಪ್ಪ ಅಂದ್ರೆ ನೀವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಅದನ್ನು ಮರೀರಿ ಅಂತ ಹೇಳ್ತಾನ. ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಉಪಕಾರ ಮಾಡಿದ್ರೆ ಏನಾದ್ರು ನೀವು ಒಳ್ಳೇದು ಮಾಡಿದ್ರಿ ಅಂದ್ರೆ ಅದನ್ನ ನೀವು ಮರೀರಿ, ನೀವು ಅದನ್ನು ಮರೆಯೋ ಪೈಕಿ ಅಲ್ಲ. ನೀವು ಅದನ್ನು ಹೇಳ್ಕೊಂತ ಆಟ ಹೇಳೋದ್ರ ಹಂಗ್ ಮಾಡಿದ ನಾ ಹಿಂಗ್ ಮಾಡಿದ ಅವ್ರಿಗೆ ಅದನ್ನು ಮಾಡಿದ ಇವರಿಗೆ ಇದನ್ನು ಮಾಡಿದೆ. ಅದಕ್ಕೆ ಯಾರಿಗಾದ್ರೂ ಒಳ್ಳೇದನ್ನು ಮಾಡಿದ್ರೆ ಅಂದ್ರೆ ಅದನ್ನ ನೀವು ಮರೀರಿ, ಅದನ್ನ ಮಂದಿದ್ರಿಗೆ ಹೇಳಬೇಡ್ರಿ ಅಂತ. ನಾನು ಇದು ಮೊದಲನೇ ಮಾತು. ಎರಡನೇದೇನಪ್ಪ ಅಂದ್ರೆ ಯಾರಾದ್ರೂ ನಿಮಗೇನಾದ್ರೂ ಅಪಕಾರ ಮಾಡಿದ್ರೆ ಅದನ್ನು ಮರೀರಿ ಅಂತ. ಅದನ್ನು ಮರೆಯಬೇಕೆ ಅಲ್ಲಿ ನೀವು ಸೇಡಿಟ್ಕೊಂಡು ಅದನ್ನ ಹ್ಯಾಂಗ ತೀರಿಸಲಿ ಅಂತ ತಿಳ್ಕೊಂಡು ತೀರಿಸೋ ಮಟ್ಟ ನೆನಪಿಟ್ಕೊಂತಿರಲಿ. ಅದಕ್ಕೆ ಅದನ್ನು ನೆನಪಿಟ್ಟು ತೀರಿಸ್ಲಿಕ್ಕೆ ಹೋದ್ರೆ ನೀವು ದುಃಖಿಗಳು ಹಾಕಿರ ಅಂತ ತಿಳ್ಕೊಂಡು ಅದನ್ನು ಮರಿ ಅಂತ ಹೇಳ್ತಾನವ. ಮತ್ತೊಬ್ಬರು ಮಾಡಿದ ಮತ್ತೊಬ್ಬರು ನಿಮಗೆ ಮಾಡಿದ ಅಪಕಾರವನ್ನು ಮರಿಬೇಕು, ನೀವು ಮತ್ತೊಬ್ಬರಿಗೆ ಮಾಡಿರ್ತಕ್ಕಂಥ ಉಪಕಾರವನ್ನು ಮರಿಬೇಕು. ಇವೆರಡು ಮಾತು ಮರೆಯವು. ಇನ್ನೆರಡು ನೆನಪಿಡು ಹೇಳ್ತಾನ. ಏನು ಅಂದ್ರೆ ಮೊದಲನೇದು ಮರಣ ನಮಗೆ ನಿಶ್ಚಿತ ಅನ್ನೋದು, ಇದನ್ನು ನೆನಪಿಟ್ಟುಕೊರಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ನಿಮಗೆ ಏನೂ ಸಿಗದೇ ಇದ್ರೂ ಕೂಡ ಕೊನೆಗೆ ಮರಣ ಮಾತ್ರ ಅವಶ್ಯವಾಗಿ ಸಿಕ್ಕೇ ಸಿಗುತ್ತೆ, ಇದು ಧ್ರುವ ಸತ್ಯ. ಇನ್ನೊಂದು ಮಾತು ಯಾವುದು ನೆನಪಿಟ್ಕೋಬೇಕಂದ್ರೆ ದೇವರು ಇದ್ದಾನೆ, ಇದನ್ನು ಮರಿಬೇಡ್ರಿ ಅಂತ. ಮರಣ ಇದೆ, ದೇವರಿದ್ದಾನೆ, ಇವೆರಡು ಮಾತನ್ನು ನೆನಪಿಟ್ಟುಕೊಂಡ್ಬಿಟ್ರೆ ಮನುಷ್ಯನಿಂದ ಅಧರ್ಮ ಅನ್ಯಾಯ ಆಗಲಿಕ್ಕೆನೆ ಸಾಧ್ಯಿಲ್ಲ. ಈಗ ಮನುಷ್ಯನಿಗೆ ನೀನು ಇನ್ನ ಹತ್ತು ದಿವಸಕ್ಕೆ ಸಾಯ್ತಪ್ಪ ಅಂತ ತಿಳ್ಕೊಂಡು ಪಕ್ಕಾ ಗುರುತಾಗಿ ಡಾಕ್ಟರ್ ಹೇಳಿದ್ರೆ ಅಂತ ತಿಳ್ಕೊಂಡು ನಾವು ಹೇಳಿದ್ರೆ ನಮಗ್ ಬೈಕೆ ಅಲ್ಲ, ಡಾಕ್ಟರ್ ಹೇಳಿದ್ರೆ ಇನ್ನು ಹತ್ತು ದಿವಸಕ್ಕೆ ನೀನು ಸಾಯ್ತೀಯ ಅಂತ ತಿಳ್ಕೊಂಡು ಹೇಳಿದ್ರೆ ಹೋಗಪ್ಪ ಸುಳ್ಳು ಹೇಳು ಕಳ್ತಾನ ಮಾಡು ಪಾಪ ಮಾಡು ಅಂದ್ರೆ ಮಾಡ್ತಾನ. ಅವ ಅಂದ್ ಏನ್ ಮಾಡಿದ್ರಿ, ಇನ್ನು ಹತ್ತು ದಿವಸ ನಾ ಸಾಯವನ ಇದ್ದೀನಿ, ಇಷ್ಟೆಲ್ಲ ಮಾಡಿ ಏನ್ ಮಾಡೋದು. ಅದಕ್ಕೆ ಶರಣ್ ಹೇಳಿದ್ರು ಅವರು, ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಜಿಗಿಯುವಂತೆ. ಹಾವಿನ ಬಾಯಿಯೊಳಗೊಂದು ಕಪ್ಪೆ ಸಿಕ್ಕೊಂಡದ. ಹಾವಿಗೆ ಕಪ್ಪೆ ಬಹಳ ಪ್ರೀತಿ, ಅದಕ್ಕೆ ಅದನ್ನು ನುಂಗಾಕ ಹೋಗಿ ಅದನ್ನು ಹಿಡಿದದ. ಪೂರ ನುಂಗಿಲ್ಲ ಅದು, ಅರ್ಥ ನುಂಗೇದ ಅರ್ಥ ದೇಹದ

0: ತಪ್ಪಿಗೆ ಮುಂದೆ ಒಂದು ನೊರ ಹಾರಾಡ್ತಿತ್ತ. ಇದು ತನ್ನ ನಾಲ್ಗೆ ಚಾಚಿ ಅದನ್ನು ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತಿತ್ತಂತ. ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಜಿಗಿಯುವಂತೆ ಅಂದ್ರೆ ತಾನು ಮೃತ್ಯು ಮುಖದಲ್ಲಿ ಕೂತ್ಕೊಂಡಿದ್ರು ಕೂಡ ಇನ್ನೂ ಏನಾದ್ರು ತಿನ್ನಬೇಕು ತಗೋಬೇಕಂತಕ್ಕಂತ ಆಸೆ ಹಂಗ ಕಪ್ಪಿಗೆ ಅದಲ್ಲ. ಹಾಗ ಜೀವಾತ್ಮ ಮೃತ್ಯುವಿನ ಮುಖದಲ್ಲಿ ಕುಳಿತುಕೊಂಡಿದ್ರು ಕೂಡ ಮತ್ತೆ ಏನಾದ್ರು ಬೇಕು ಬೇಕಂತ ತಿಳ್ಕೊಂಡು ಬಯಸ್ತಾರಪ್ಪ ಅಂದ ಬಳಿಕ ಅದಕ್ಕೆ ಹೇಳ್ತಾರವರು ಮೊದಲು ಮರಣ ಶಾಶ್ವತ ಅನ್ನುವಂತಹದ್ದನ್ನು ಮೊದಲು ಗಟ್ಟಿಗೆ ಇಟ್ಕೊಂಡ್ರೆ ಮನುಷ್ಯ ಅಧಾರ್ಮಿಕ ಆಗುದಿಲ್ಲ. ಎರಡನೇದು ದೇವರಿದ್ದಾನೆ ಅನ್ನುವಂತಹದ್ದು ನಂಬಿಕೆ ನಮಗಿದ್ರೆ ಆ ದೇವರು ಎಲ್ಲಾ ಕಡೆ ಇದನ್ನಪ್ಪ ಅಂದ ಬಳಿಕ ನಾವು ಮಾಡುವಂತಹ ವ್ಯವಹಾರಕ್ಕೆ ಅವನ ಸಾಕ್ಷಿ ಇರ್ತಂತಕ್ಕಂಥ ಭಾವ ನಮ್ಮಲ್ಲಿ ಬಂತು ಅಂದ್ರೆ ನಾವು ಯಾವಾಗಲೂ ಒಳ್ಳೆ ಕೆಲಸನ ಮಾಡ್ತೀವಿ ಅಂತ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಂಗಿಲ್ಲ. ಅದಕ್ಕಾಗಿ ಸಂತರು ಶರಣರು ಮಹಾತ್ಮರು ಆಚಾರ ಹೇಳಿರುವಂತಹ ಮಾತುಗಳು ನಮ್ಮ ಜೀವನವನ್ನು ಸುಧಾರಿಸಲು ಹೇಳಿರ್ತಕ್ಕಂಥ ಮಾತು. ಅದಕ್ಕೆ ಮೃತ್ಯು ಅನ್ನುವಂತಹದ್ದೇನದ ಅದು ಸ್ವಭಾವದ ಶರೀರದ ಸ್ವಭಾವ. ಅದನ್ನು ಬದಲಿ ಮಾಡ್ಲಿಕ್ಕೆ ಯಾರಿಗೂ ಬರಂಗಿಲ್ಲ. ಬಹಳ ಆದ್ರೆ ಬಹಳ ದಿವಸ ಬದುಕುವುದು ಅಷ್ಟೇ, ಕೊನೆಗೆ ಒಂದಿವಸ ಇದನ್ನು ಮತ್ತೆ ಅವರು ಬಿಡ್ಲಿಕ್ಕೇನೆ ಬೇಕಾಗ್ತದೆ. ಅದಕ್ಕೆ ಇದು ಸ್ವಭಾವವನ್ನು ಪರಿವರ್ತನೆ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ಸಣ್ಣ ಕಥೆ ನಿಮ್ಗೆ ಹೇಳಬೇಕು ಅಂದ್ರೆ ಒಬ್ಬ ಋಷಿಗಳು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯ ಕೊಡ್ತಾ ಇದ್ರು. ಅರ್ಘ್ಯ ಕೊಡುವಾಗ ಅಕಸ್ಮಾತ್ ಆಗಿ ಅವರ ಕೈಯೊಳಗೆ ಒಂದು ಇಲಿ ಬಿದ್ದು ಬಿಡ್ತು. ಒಂದು ಹದ್ದು ಇಲಿ ಹಿಡ್ಕೊಂಡು ಹೊಂಟಿತ್ತು. ಅದೇನು ಹೆಂಗೋ ಅದರ ಕಾಲಾಗಿ ಜಾರಿಕೊಂಡು ಇಲಿ ಕೆಳಗೆ ಬಂತು. ಇವರು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಂತ ನೀರು ಕೈ ತಗೊಂಡಾರ ಬಂದು ಅದರ ಬೊಗಸೊಳಗೆ ಬಿದ್ದು ಬಿಡ್ತು. ಅದು ನೋಡಿದ್ರು ಮ್ಯಾಲ್ ನೋಡಿದ್ರು ಮ್ಯಾಲ್ ಹದ್ದು ಹಾರಾಡ್ತಾ ಇತ್ತು. ಅವರಂದ್ರೆ ಇದು ದುರ್ಬಲವಾದ ಪ್ರಾಣಿಯನ್ನ ಅದು ಕೊಂದು ತಿನ್ಲಿಕ್ಕೆ ಪ್ರಯತ್ನ ಮಾಡುತ್ತ ಹಂಗ ನನಗೆ ಶರಣಾಗತ್ತಾಗೈತಂದ್ರೆ ಇದನ್ನು ಉಳಿಸ್ಬೇಕು ಅಂತ ತಿಳ್ಕೊಂಡು ಅವ್ರ ಮನಸ್ಸಿನಲ್ಲಿ ದಯಾ ಬಂದು ಅದನ್ನ ಹಂಗ ತಮ್ಮ ಆಶ್ರಮ ತಗೊಂಡು ಬಂದ್ರ. ತಗೊಂಡು ಬಂದು ವಿಚಾರ ಮಾಡಿದ್ರೆ ಹಿಂಗ ಇಟ್ರೆ ಇದ್ರ ಮತ್ತೆ ಯಾವ್ದಾದ್ರು ಪ್ರಾಣಿ ಕಾಟಿ ಇದಕ್ಕಾಗ್ತಂತ ತಿಳ್ಕೊಂಡು ಅದನ್ನ ಮನುಷ್ಯ ರೂಪದ ಆರ ಮಾಡಿದ್ರು. ಅದಕ್ಕೆ ತಮ್ಮ ತಪಶಕ್ತಿ ಕೊಟ್ಟು ಅದನ್ನು ಮನುಷ್ಯರನ್ನಾಗಿ ಮಾಡಿದ್ರು. ಅದು ಒಂದು ಹೆಣ್ಣು ಇಲಿ ಎತ್ತು, ಅದೊಂದು ಹೆಣ್ಣು ಕೂಸಾಗಿತ್ತು. ಇನ್ಯಾರ್ದು ಹಂಚಿಕೆ ಬಿಡು ಅಂತ ತಿಳ್ಕೊಂಡು ಅವರು ಅದನ್ನು ಜೋಪಾನ ಮಾಡ್ತಾ ಇದ್ರು. ಅದು ಬೆಳೆದು ಬೆಳೆದು ದೊಡ್ಡದಾಯ್ತು. ದೊಡ್ಡದಾದ ಕೂಡ ಮತ್ತೆ ಲಕ್ಷಣ ಮಾಡಿಕೊಡ್ಬೇಕಲ್ಲ, ಅದೊಂದು ಚಿಂತ ಚಾಲು ಆಯ್ತು ಇವರಿಗೆ. ಸುಮ್ಮನೆ ಹೋಗಿದ್ರು ಹೋಗಿತ್ತು. ತಗೊಂಡು ಬಂದ್ರೆ ಅಂದ ಬಳಿಕ ಅದಕ್ಕೆ ಇದನ್ನು ಕನ್ಯಾದಾನ ಮಾಡಿ ಲಗ್ನ ಮಾಡ್ಬೇಕಲ್ಲಂತಕ್ಕಂಥ ವಿಚಾರ ಬಂತು. ಅವಾಗ ನನ್ನ ಮಗಳು ಸಾಕು ಮಗಳು ಅಂದ ಬಳಿಕ ಈಗ ಚಲೋ ವರ್ಣಿ ಕೊಟ್ಟು ಲಗ್ನ ಮಾಡಬೇಕು ಅಂತ ವಿಚಾರ ಮಾಡಿ. ಅವಾಗ ಎಲ್ಲಕ್ಕೂ ದೊಡ್ಡ ತೇಜಸ್ವಿ ಲಗ್ನ ಮಾಡಬೇಕಂತ ತಿಳ್ಕೊಂಡು ಅವಾಗ ಸೂರ್ಯನಾರಾಯಣನ ಆವಾಹನ ಮಾಡಿದರು. ಋಷಿಗಳು ದಿನಾಲು ಸೂರ್ಯನ ಎರಿಗೆ ಕೊಡ್ತಾ ಇದ್ರು. ಸೂರ್ಯನಾರಾಯಣ ಬಾ ಅಂತಕೊಂಡು ಕರೆದುಕೊಳ್ಳಿ ಸೂರ್ಯನಾರಾಯಣ ಬಂದ. ಸೂರ್ಯನ ಜೊತೆಗೆ ಲಗ್ನ ಮಾಡಿಕೊಡ್ಬೇಕು ಅಂತ ವಿಚಾರ ಮಾಡಿದರು. ಅವ ಸೂರ್ಯನು ತಯಾರಾದ ಲಗ್ನ ಆಗ್ಲಿಕ್ಕೆ ಪರಂತೀಕಿ ಕನ್ಯಾ ತಯಾರಾಗ್ಲಿಲ್ಲ. ಯಾಕಂದ್ರೆ ಏನಪ್ಪ ಇವ ಭಯಂಕರ ಸುಡ್ತಾನ, ಇವನ ಹತ್ರ ಹೋಗೋದೇ ಹೆಂಗ? ಅದಕ್ಕೆ ಇವನ ಸಮೀಪಕ್ಕೆ ನಾನು ಹೋಲಿಕ್ಕೆ ಆಗಂಗಿಲ್ಲ, ಇವನ ಜೊತೆಗೆ ಬೇಡ. ಇವನಕ್ಕಿಂತಲೂ ಬಲಶಾಲಿ ಇರಬೇಕು, ಶೀತಲ ಸ್ವಭಾವ ಇರಬೇಕು ನೋಡು ಅಂತ ಹೇಳಿದ್ರು. ಅವಾಗ ಸೂರ್ಯನಾರಾಯಣಿಗೆ ಋಷಿ ಕೇಳಿದ್ರಂತ, ನಿನಕ್ಕಿಂತಲೂ ಬಲಶಾಲಿ ಯಾರದ್ರಪ್ಪ ನೀನೇ ಹೇಳು, ಯಾಕೆ ನಿನಗೆ ಗುರ್ತಿರ್ತದ. ಅವ ಅಂದ ನನಗಿಂತ ಬಲಶಾಲಿ ಅಂದ್ರೆ ಮೇಘರಾಜ ಅಂತ ಹೇಳಿದ. ಅವ ಹೆಂಗ ಬಲಶಾಲಿ ಅಂದ್ರೆ ನಾ ಇದ್ರೆ ನಾನು ಮುಚ್ಚಿ ಹಾಕ್ಬಿಡ್ತಾನವ. ಆಕಾಶದಲ್ಲಿ ಸೂರ್ಯ ಇದ್ರು ಕೂಡ ಮೋಡ ಬಂತಂದ್ರೆ ಸೂರ್ಯ ಕಾಣಲಾರ್ದಂಗ ಆಗ್ತದ. ಅದಕ್ಕೆ ನನಗಿಂತಲೂ ಬಲಶಾಲಿ ಮೇಘದನ, ಅವ ಶೀತಲ ಸ್ವಭಾವದವದನ, ಅವನ ಜೊತೆ ಲಗ್ನ ಮಾಡಬಹುದು. ಅವಾಗ ಋಷಿಗಳು ಮಂತ್ರದಿಂದ ಮೇಘರಾಜನನ್ನು ಆವಾಹನ ಮಾಡಿದ. ಅವ ಕರ್ರಗ ರೂಪ ತೆಗೆದುಕೊಂಡು ಬಂದ. ಮೈಯೆಲ್ಲ ನೀರು ಸೋರ್ತಾ ಇತ್ತು. ಅವ ಕನ್ಯಾ ನೋಡಿಲ್ಲ. ಅದು ಕನ್ಯಾ ವರಯತೆ ರೂಪಂ. ಕನ್ಯಾ ಏನ್ ನೋಡ್ದಾರಪ್ಪ ಅಂದ್ರೆ ಬರೇ ಸುಂದರ ಇರಬೇಕಂತ ಅರ್ಥ ಹೇಳ್ತಾ. ಅವ ದೊಡ್ಡದಾಗ್ತಾನೋ ಬಿಡ್ತಾನೋ ಅದೇನು ವಿಚಾರ ಮಾಡಂಗಿಲ್ಲ, ಅದು ಆಮೇಲೆ ಗುರುತಾಗ್ತದಲ್ಲ. ಅವಾಗ ಯಾಕೆಂದ್ರೆ ಅಪ್ಪ ಇವ ನೋಡ್ಲಿಕ್ಕೆ ಭಯಂಕರ ಕರ್ಗದಾನೆ, ಶೀತಲ ಏನೋ ಕರೆ ಬರಂತ, ಮೈಯ ಯಾವತ್ತು ನೀರು ಸೋರ್ತದ. ಅದಕ್ಕೆ ಇವ ನನಗ್ ಬೇಡ, ಇವನಕ್ಕಿಂತ ಬಲಶಾಲಿ ಇರಬೇಕು, ಸ್ವಲ್ಪ ಚಲೋ ಇರಬೇಕು ನೋಡಂತ. ಆ ಸಮಯಕ್ಕೆ ಋಷಿಗಳು ಮೇಘರಾಜನ ಕೇಳಿದ್ರಪ್ಪ, ಏನಪ್ಪ ನಿನಕ್ಕಿಂತ ಬಲಶಾಲಿ ಯಾರದಾರ? ಅವನಂದ ವಾಯುದೇವತೆ ಅದ. ಯಾಕಂದ್ರ ಅವನು ಎಲ್ಲಿ ಬೇಕಲ್ಲಿ ಓಡಿಸೋದು ಹೇಳ್ಕೊಂಡು ಹೋಗ್ತಾನ, ಓಡಿಸ್ಕೊಂಡು ಬರ್ತಾನೆ, ಅವ ಹೆಂಗ್ ಕರ್ಕೊಂಡು ಹೋಗ್ತಾನೆ ಹಂಗ ಹೋಗ್ಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ, ಅದಕ್ಕೆ ವಾಯುದೇವನಲ್ಲಿ ಶಕ್ತಿ ಅದ. ಅವಾಗ ವಾಯುದೇವನನ್ನು ಋಷಿಗಳ ಆವಾಹನ ಮಾಡಿದ್ರು. ವಾಯು ಬಂದ ಮಗನಿಗೆ ಹೇಳ್ತಾ, ನೋಡುವ ಹೆಂಗದನ ವರ, ಯಾಕಂದ್ರೆ ಎಲ್ಲರೂ ಕಾಣವಲ್ಲಲ್ಲ ಅಂದಕ್ಕೆ, ವರನ ಕಾಣುವಲ್ಲ. ಯಾರಿಗೆ ನಿಮ್ ಗಾಳಿ ಕಾಣ್ತದೇ, ಗಾಳಿಗೆ ರೂಪ ಇಲ್ಲ, ಆದ್ರೆ ಗಾಳಿ ಅದ ಸ್ಪರ್ಶಿಂದ ಗುರುತಾಗ್ತದ. ಯಾಕೆಂದ್ರೆ ನೋಡಾಕ ಕಾಣಂಗಿಲ್ಲ, ಎಲ್ಲರ ಗಂಡ ಹೆಂಡ್ ಹೋಗ್ಬೇಕಾರ ಮತ್ತೆ ನಾನು ಒಬ್ಬಕ್ ಹೋದಂಗಾಕದ, ಉಪಯೋಗ ಇಲ್ಲ. ಅದಕ್ಕೆ ಸ್ವಲ್ಪ ರೂಪ ಇದ್ದವನ್ನ ನೋಡು, ಇವನಕ್ಕಿಂತ ಬಲಶಾಲಿ ಇರಬೇಕು ನೋಡೋದು ಅನ್ಕೊಳ್ಳಿ. ಅವಾಗ ವಾಯುದೇವನಿಗೆ ಋಷಿಗಳು ಕೇಳಿದ್ರಂತೆ, ನಿನಕ್ಕಿಂತ ಬಲಶಾಲಿ ಯಾರದ್ರಪ್ಪ? ಅವಾಗ ವಾಯು ಹೇಳ್ದ, ಈ ದೊಡ್ಡ ದೊಡ್ಡ ಪರ್ವತಗಳು ಇರ್ತಾವಲ್ಲ, ನಮ್ಮನ್ನು ತಡೆಯುವಂತ ಸಾಮರ್ಥ್ಯ ಅವಕ್ಕಿರ್ತದೆ, ಅದಕ್ಕೆ ಪರ್ವತ ರಾಜನ ನೀನು ಕರಿಬಹುದು. ಅವಾಗ ಋಷಿಗಳು ಪರ್ವತ ರಾಜನ ಆವಾಹನ ಮಾಡಿದ್ರು. ಪರ್ವತ ರಾಜ ಬಂದ್ಕೊಂಡು ಮಗಳಿಗೆ ತೋರಿಸಿದ್ರು, ನೋಡು ಹೆಂಗದ್ರ ವರ ಅಂತ. ಯಾಕಂದ್ರೆ ಏನು ದೂರದಿಂದ ಬಹಳ ಚಂದ ಕಾಣ್ತಿದ್ದ, ಸಮೀಪ ಬಂದ್ಕೊಂಡು ಎಷ್ಟು ಕುರುಪದ ನೀವ, ಅದಕ್ಕೆ ಹೇಳ್ತಲ್ಲ ಗುರದ ದೂರದ ಗುಡ್ಡ ಅದು ಕಣ್ಣಿಗೆ ನುಣ್ಣೆ ಕಾಣುತ್ತದ, ಸಮೀಪ ಬಾ ನಿಮ್ಗೆ ಎಲ್ಲ ಗುರ್ತಕದ ಕಲ್ಲು ಮುಣ್ಣು ಗಡ್ಡ ಡುಬ್ಬ. ಯಾಕಂದ್ರೆ ದೂರದಿಂದ ಚಂದ ಕಾಣುತ್ತಲ್ಲ, ಸಮೀಪ ಚಂದಿಲ್ಲ, ಅದಕ್ಕೆ ಇವನು ಬೇಡ. ಅವಾಗ ಪರ್ವತ ರಾಜನಿಗೆ ಋಷಿ ಕೇಳಿದ್ರೆ, ಅಂತೇನಪ್ಪ ನಿನಕ್ಕಿಂತ ಬಲಶಾಲಿ ಚಲೋ ಯಾರದಾರ ಹೇಳ. ಅವ ಅಂದ, ನಾವು ಎಷ್ಟೇ ಬಲಶಾಲಿ ಇದ್ರು ಕೂಡ ಈ ಹೆಗ್ಗಣಗಳು ಇರ್ತಾವ, ಹೆಗ್ಗಣಗಳು ಅವು ಕೆಳಕ್ ಕೊರೆಯಾಗತ್ತ, ನಾವು ಉಳ್ಕೊಂಡು ಬೇದ್ ಬಿಡ್ತೀವಿ ಒಮ್ಮೆಮ್ಮೆ. ಅದಕ್ಕೆ ನಮ್ಗಿಂತ ಬಲಶಾಲಿ ಅಂದ್ರೆ ಹೆಗ್ಗಣ ನೋಡ್ರಿ. ಅವಾಗ ಅವನು ಹೆಗ್ಗಣ ಆವಾಹನ ಮಾಡಿದ, ಒಂದು ಬಂತು ದೊಡ್ಡದೊಂದು ಹೆಗ್ಗಣ. ಹೆಗ್ಗಣ ಬಂದು ನಿಂತು ಕುಳ್ಳೆ ಅವಾಗ ಮಗಳಿಗೆ ತೋರಿಸ್ತಾ, ನೋಡವ ಇದು ಎಲ್ಲಕ್ಕಿಂತ ಬಲಶಾಲಿ ಅದ, ಇದ್ರ ಜೊತೆ ಲಗ್ನ ಆಗ್ತೇನೆ. ಅವಂದ, ಈ ಹೆಗ್ಗಣ ಜೊತೆ ಲಗ್ನ ಮಾಡಿಕೊಳ್ತಕ್ಕಂತ ಇಚ್ಛೆ ಹಾಕಿದಕ್ಕಾಯ್ತು. ಇದು ಮೊದಲು ಇಲಿ ಇತ್ತು, ನಾವಿದನ್ನು ಏನೇ ಮಾಡಕ್ ಹೋದ್ರೂ ಕೂಡ ಕೊನೆಗೆ ತನ್ನ ಸ್ವಭಾವವನ್ನು ಬಿಡ್ಲ ಅಂತ ತಿಳ್ಕೊಂಡು, ಅವಾಗ ಋಷಿಗಳು ತಮ್ಮ ತಪಶಕ್ತಿಯಿಂದ ಮತ್ತದನ್ನು ಹೆಣ್ಣು ಇಲಿ ಮಾಡಿ ಹೆಗ್ಗಣಕ್ಕೆ ಲಗ್ನ ಮಾಡಿ ಕಳಿಸಿಕೊಟ್ರು. ಹಾಗೆ ಈ ದೇಹಕ್ಕೇನು ಸ್ವಭಾವದ ಆವದ ಕಾವದು ಸ್ವಭಾವದ, ಅದನ್ನು ಪರಿವರ್ತನೆ ಮಾಡೋದು ಬಹಳ ಕಷ್ಟ. ಏನೇ ಆತರ ಅದು ಋಷಿಕುಮಾರಿ ಆಯಿತು, ಸೂರ್ಯ ಬಂದ, ಮೇಘರಾಜ ಬಂದ, ಯಾರ್ಯಾರ ಬಂದ್ರು, ವಾಯು ಬಂದ, ಪರ್ವತರಾಜ ಬಂದ, ಎಲ್ಲರನ್ನ ಬಿಟ್ಟ ಕಡೆಗೆ ಅದು ತನ್ನ ಪೂರ್ವಾರ್ಜಿತ ಸಂಸ್ಕಾರಕ್ಕನುಸಾರವಾಗಿ ಸ್ವಭಾವಕ್ಕನುಸಾರವಾಗಿ ಹೆಗ್ಗಣವನ್ನೇ ಹೇಗೆ ಅದು ಪ್ರೀತಿಸ್ತೋ ಹಾಗಿದೆ. ಶರೀರಕ್ಕೆ ನೀವು ಏನೇ ಮಾಡಿ ಹಂಗರ ಮಾಡಿ ಅದನ್ನು ಇಡಬೇಕಂತ ಪ್ರಯತ್ನ ಮಾಡಿದ್ರೆ ಕೂಡ ಅದನ್ನು ಇಟ್ಕೊಳ್ಳಿಕ್ಕೆ ಮಾತ್ರ ಇದು ಸಾಧ್ಯ ಇಲ್ಲ. ಅದಕ್ಕೆ ಶರಣರ ವಚನದಲ್ಲಿ ಹೇಳ್ತಾರೆ, ಒಂದು ಕುಂಬಳಕಾಯಿನ ಒಬ್ಬ ಮನುಷ್ಯ ಇದನ್ನು ಹಂಗ ಇಡಬೇಕಂತ ತಿಳ್ಕೊಂಡು ಏನ್ ಮಾಡ್ರೆ, ಹಂಗ ಇಟ್ರೆ ಕೆಡತ್ತಂತ ಅದು ಕಬ್ಬಿಣದ ಕಟ್ಟು ಹಾಕಿದಂತ, ಅದಕ್ಕೆ ಕಬ್ಬಿಣದ ಕಟ್ಟು ಹಾಕಿ ಕುಂಬಳಕಾಯಿ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ದಿವಸ ಉಳಿಲಿಕ್ಕೆ ಸಾಧ್ಯ ಅದು, ಅದು ಒಳಗೆ ಕೊಳತೋಗಿರ್ತದೆ. ಹಾಗೆ ಇದು ಶರೀರದ ಸ್ವಭಾವ ಅಂದ್ರೆ ಅಸ್ಥಿ ಜಾಯತೆ ವಿವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ, ಇವು ಷಡ್ಭಾವ ವಿಕಾರಗಳು ಅಂತ ಕರ್ಕೊಂಡ್ಬರ್ತದೆ. ಅದಕ್ಕೆ ಯಾವುದು ಹುಟ್ಟುತ್ತದೆ ಅದು ಪರಿಣಾಮ ಉಂಟದ, ಅದು ಅಪಕ್ಷೆ ಆಗ್ತದ, ಕೊನೆಗೆ ಒಂದಿಷ್ಟು ವಿನಾಶ ಆಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಹೇಳಿದ್ರು, ಜಾತಶಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಶ್ಯ ಚ ಜಂತುರ್ ಮರಣ ಜನ್ಮಾಭ್ಯಾಮ್ ಪರಿಭ್ರಮತಿ ಚಕ್ರವರ್ತ. ಅದಕ್ಕೆ ದೇಹ ಇದು ಯಾವಾಗಲೂ ಮರಣಶೀಲವಾಗಿರ್ತಕ್ಕಂಥದ್ದು, ಇದರ ಮೇಲೆ ಮೋಹ ಮಾಡಿ ಇದನ್ನು ಉಳಿಸಬೇಕಂತಕ್ಕಂಥ ವಿಚಾರ ಮಾಡಕ್ ಹೋಗಬೇಡ. ಪರಂತು ಯಾವಾಗಲೂ ಇರುವಂತಹ ಆತ್ಮವನ್ನು ತಿಳ್ಕೊಳ್ತಕ್ಕಂಥ ಉಪದೇಶದ ಸಲುವಾಗಿನೇ ಈ ಸಂಸಾರದ ಹೇಯಸ್ಥಳವನ್ನು ತಿಳಿಸಾರ ಅಂತ ತಿಳ್ಕೊಂಡು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ಸಂತಿ ಉಭಯನ ವಯಂ ರಕ್ಷಿಣಾಂಪ್ರತಿಗಚ್ಚೇತಿ ಸೇ ರಕ್ಷಂ ದಕ್ಷಿಣಾಂಪ್ರತಿಗಚ್ಚ ರಕ್ಷೇ ಹವಿರಕ್ಷಿಣಾಂಪ್ರತಿಗಚ್ಚೇ ಖಗುಭೈತಮೇಕೇ ಮಧುಬಂಧಕೇವೋತ್ತರ ವೇದ್ಯಾನ್ ಸಿಂವತೆ ಉತ್ತರ ವೇದ ಸಂಜಿನೇದೋ ಅಗ್ರಜವನಂತ ಅನಂತ ಕುರ್ಯಾದ ಏಷ ಮಜ್ಞಂಕಾವೇ ಅವ್ಯರ್ಥಯೇದ್

ಸಂಧಿಗಳ ನಿರಯ ರೋಜ ಮಹಾನ್ವರೆ ಬಹಿರ್ಧಿಗ ನಿರ್ಜಯ ಸುಗಾಹಂತ ಭೋಜನಾರೆ ಯಶ್ವಾಂಧಿಗಳ ನಿರಯ ರೋಜ ಮಹಾನ್ವರೆ ಉದರಾಭ್ಯಾಸಿ ಯಶ್ವಾಂಧಿಗಳ ನಿರಯ ರೋಜ ಮಹಾಂತರೆ ಹರಿಂದ

0: ശിവായ. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Somasi Maranayanar Puranam. Presented by Sri H.S. Thyagarajan. Thank you. Om Namah Shivaya.
2: ಗುರುಭ್ಯ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೇನೆ. ಈಗ ಸೋಮಾಸಿ ಮಾರನಾಯನಾರ್ ಚರಿತ್ರೆಯನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ, ಅಂಬಿರಾನ್ ಸೋಮಾಸಿ ಮಾರನುಕ್ಕುಂ ಅಡಿಯೇ ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಹೀಗೆ ಹೇಳ್ತಾರೆ, ವಾಸವಾದಿಗಳರೆಯ ದೀಶನಂ ನಿಜಯಾಗ ವಾಸಕ್ಕೆ ಭರಿಸಿ ಧರೆಗೆ ತೋರಿಸಿದ ಸೋಮಾಸಿ ಮಾರರನೆ ಬಲಗೊಂಬೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಹರಿಹರ ಅವರು ಶ್ರೀ ಕಾಮೀಪುರದ ವಿಪ್ರರು ಸಾಕಾರದ ಪೀಠರಿವರು ಸೋಮಾಸಿಯು ಯಾಗಕ್ಕೆ ಶಿವನಂಬರಿಸಿಯೇ ಮೂಲೋಕದೊಳಂ ಮೆರೆದ ನೆಮ್ಮ ಹಂಪೆಯ ರಾಯಂ ಅಂತ ಹೇಳಿದ್ದಾರೆ. ಈ ಸೋಮಾಸಿ ನಾಯನಾರವರು ತಿರುವಾಂಬೂರು ಅನ್ನೋ ಸ್ಥಳದಲ್ಲಿ ವಾಸವಾಗಿದ್ದವರು. ಬ್ರಾಹ್ಮಣರು ಇವರು, ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರು. ಬ್ರಾಹ್ಮಣರು ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದವರು. ಯಾಕೆ ಅಂದರೆ ಸಮಾಜ ಕಲ್ಯಾಣಕ್ಕೋಸ್ಕರ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಯಾಗಯಜ್ಞಾದಿಗಳು ಪೂಜೆಗಳು ಮಾಡುವ ಒಂದು ಸೌಕರ್ಯವಿರುವುದಿಲ್ಲ, ಅಧಿಕಾರವಿರುವುದಿಲ್ಲ, ನಿರ್ಬಂಧಗಳಿರುತ್ತವೆ. ಕೃಷಿಕ ಅವನು ಏನು ಪೂಜೆ ಮಾಡ್ಯಾನು, ಏನು ಯಾಗಯಜ್ಞಾದಿ ಮಾಡ್ತಾನೆ, ಮತ್ತು ಯುದ್ಧದಲ್ಲಿ ಹೋರಾಡುವ ಸೈನಿಕರು ಯೋಧರು ಅವರು ಹೇಗೆ ತಾನೇ ಭಗವಂತನನ್ನು ಪ್ರಾರ್ಥಿಸೋದಕ್ಕೆ ಯಾಗಯಜ್ಞಾದಿಗಳನ್ನು ಮಾಡೋಕ್ಕಾಗತ್ತೆ. ಹೀಗೆ ಇಂಥವರಿಗಾಗಿ ಸಮಾಜದಲ್ಲಿ ಯಾರಿಗೆ ಒಂದು ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಆಗೋದು ಇಲ್ಲವೋ ಅವರ ಪರವಾಗಿ ಅವರ ಒಳಿತಿಗೋಸ್ಕರ, ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯಾನಿದು. ಈ ಸೋಮಾಸಿ ಮಾರನಾಯನರವರು ಅಂದರೆ ಇವರು ಸೋಮಯಾಜಿಗಳು ಅಂತ ಇದ್ದದ್ದು. ಈ ಸೋಮಯಾಜಿಗಳು ಈ ಥರ ಯಜ್ಞಯಾಗಾದಿಗಳನ್ನು ಬೇರೆ ಎಲ್ಲ ಜನಾಂಗದವರಿಗೂ ಅವರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ರು. ಇವರಲ್ಲಿ ಈ ಒಂದು ಗುಣವೇನೆಂದರೆ ಯಾವ ಕನಿಷ್ಠ ಜಾತಿ ಆ ಥರ ಭೇದವೇ ಇರಲಿಲ್ಲ, ಕೆಳಮಟ್ಟದ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ಇವರ ಒಂದು ಉದ್ದೇಶ. ಇದರಿಂದ ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರಿಂದ ಇವರು ಸೋಮಯಾಜಿಗಳು ಅಂತ ಅನ್ನಿಸ್ಕೊಂಡವರು ಮೊದಲು. ಕ್ರಮೇಣ ಅದೇನಾಯಿತು, ಸೋಮಾಸಿ ಮಾರನಾಯನಾರ್ ಸೋಮಸಿ ರಮಾಯನಾರ್ ಅಂತ ಹೆಸರು ಬದಲಾವಣೆ ಆಗೋಯಿತು. ಇವರು ಸಾಧಾರಣವಾಗಿ ಸೋಮಯಜ್ಞವನ್ನು ಮಾಡ್ತಾಯಿದ್ರು, ಅದರಿಂದಲೂ ಸೋಮಯಾಜಿಗಳು ಅಂತ ಆಗಿರಬೇಕು, ಸೋಮಯಾಜಿ ಅಂತ ಆಗಿರಬೇಕು. ಹೀಗೆ ಇವರು ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ರು. ಎಲ್ಲ ಬ್ರಾಹ್ಮಣರಿಗೆ ಶಿವಭಕ್ತರಿಗೆ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ದವರು ಸಹ. ಇವರಿಗೆ ಸುಂದರಮೂರ್ತಿ ನಾಯನಾರವರ ಬಗ್ಗೆ ಒಂದು ವಿಶೇಷವಾದ, ಅವರೇ ನನಗೆ ಗುರುಗಳು ಅನ್ನೋ ಒಂದು ಭಾವನೆ ಬಂತು. ಯಾಕೆ ಅಂತಂದರೆ ಇವರು ಯಾಗಯಜ್ಞಾದಿಗಳನ್ನು ಮಾಡುವಾಗ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು, ಮುಖ್ಯವಾಗಿ ಶಿವನಿಗೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡೋದು ಯಾರ ಮೂಲಕ ಹೋಗುತ್ತೆ, ಅಗ್ನಿದೇವನಿಗೆ ಕೊಡ್ತಾರೆ ಹವಿಸ್ಸು. ಅಗ್ನಿದೇವ ಅದನ್ನು ಯಾರ್ಯಾರಿಗೆ ಹವಿಸ್ಸನ್ನು ತಲುಪಿಸಬೇಕೋ ಆ ದೇವತೆಗಳೇ ತಲುಪಿಸ್ತಾರೆ. ಇವರಿಗೆ ಆಸೆ ಬಂದದ್ದು ಏನು ಅಂತಂದರೆ, ನಾನು ಕೊಡೋ ಹವಿಸ್ಸು ನೇರವಾಗಿ, ಅಂದರೆ ಅಗ್ನಿ ಭಗವಂತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಪರಮೇಶ್ವರನಿಗೆ ಕೊಡಬೇಕು, ಪರಮೇಶ್ವರನು ಬಂದು ನನ್ನ ಕೈಯಿಂದ ಹವಿಸ್ಸನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಆಸೆ ಬಂದುಬಿಡ್ತು. ಈ ಆಸೆ ಈಡೇರಬೇಕಂದರೆ ನಮಗೆ ಸುಂದರಮೂರ್ತಿ ನಾಯನಾರವರೇ ಸರಿಯಾದ ಗುರುಗಳು, ಅವರನ್ನು ಹಿಡಿದ್ರೆ ನನ್ನ ಕೆಲಸ ಆಗತ್ತೆ ಅಂತ ನಂಬಿ ತಿರುವಾರೂರಿಗೆ ಬಂದರು. ಇದು ಹೇಗೆ ಇವರು ಭಾವನೆ ಅಂತಂದರೆ, ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಶ್ಲೋಕ ಹೇಳುತ್ತೆ ನೋಡಿ, சப்தகோட்டி மந்திராத் சித்தபிரம்சக சித்த விப்ரம்சகாரக ஏகமேவ மகாமந்திர குருஹு இதி அக்ஷரத்வயம். அந்த அந்தரே 7 கோடி மந்திரங்களிவியந்தே. ಯಾವ್ಯಾವ ಮಂತ್ರನ ತಗೋಬೇಕು, ಯಾವ ತನ್ನ ಮಂತ್ರವನ್ನು ಬಿಡಬೇಕು ಏನು ಗೊತ್ತಾಗದೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಚಿತ್ತ ವಿಭ್ರಂಶಕಾರಕ, ಯಾವ ಮಂತ್ರವನ್ನು ತಗೊಳ್ಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದೇ ಒಂದು ಮಂತ್ರ ಇದೆ, ಗುರು ಅನ್ನೋ ಒಂದು ಮಂತ್ರ. ಗುರುಭಕ್ತಿಯಿಂದ, ಗುರುವಿನ ಅನುಗ್ರಹವಿದ್ದರೆ ಏನು ಬೇಕಾದರೂ ನಡೆಯುತ್ತೆ. ಏಕಮೇವ ಮಹಾಮಂತ್ರ, ಅದು ಸಾಧಾರಣವಾದ ಮಂತ್ರವಲ್ಲ, ಮಹಾಮಂತ್ರ ಅದು. ಗುರು ಅನ್ನೋ 2 ಅಕ್ಷರದ ಮಂತ್ರ. ಹೀಗೆ ಇವರು ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಭಾವಿಸಿಕೊಂಡರು. ಸುಂದರಮೂರ್ತಿಯವರನ್ನು ಹಿಡಿದರೆ ಹವಿಸ್ಸನ್ನು ನೇರವಾಗಿ ಪರಮೇಶ್ವರನಿಗೆ ಕೊಡೋ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ತಿರುವಾರೂರಿಗೆ ಹೋದರು. ತಿರುವಾರೂರಿಗೆ ಹೋಗಿ ಸುಂದರಮೂರ್ತಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಅನುಗ್ರಹದಿಂದ ನನ್ನ ಈ ಆಸೆ ಈಡೇರಬೇಕಾಗಿದೆ, ದಯವಿಟ್ಟು ನಡೆಸಿಕೊಡಿ ಅಂತ ಹೇಳಿದರು. ಸುಂದರಮೂರ್ತಿಯವರು ಹೇಳಿದರು, ನಂದೇನಪ್ಪ ಇದೆ, ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಸಹ ಈಶ್ವರನನ್ನು ಪ್ರಾರ್ಥಿಸಿದರು. ಈ ಮನುಷ್ಯನ, ಈ ನಾಯನಾರವರ ಅಭೀಷ್ಟವನ್ನು ಈಡೇರಿಸಪ್ಪ ಭಗವಂತ ಅಂತ ಹೇಳಿದರು. ಮತ್ತು ಇವರು ಏನು ಅಂತ ಅಂದ್ಕೊಂಡಿದ್ರು, ಒಬ್ಬ ಚಂಡಾದನೇ ಆಗಲಿ, ಸೋಮಾಸಿ ರಾಮಾಯಣವರು ಹೇಗೆ ಎಲ್ಲರನ್ನು ಕಾಣ್ತಾ ಇದ್ರಂತೆ, ಒಬ್ಬ ಮಾಂಸಭಕ್ಷಕನಾದ ಚಂಡಾಲನೇ ಆಗಲಿ, ಅವನು ಪರಮಶಿವಭಕ್ತನಾಗಿದ್ದರೆ ಅವನೇ ನನಗೆ ಪರಮೇಶ್ವರ ಅಂತ ಭಾವಿಸಿದ್ದವರು. ಸರಿ, ಸುಂದರಮೂರ್ತಿ ನಾಯನವರು ಭಗವಂತನನ್ನು ಪ್ರಾರ್ಥಿಸಿದರು. ಪರಮೇಶ್ವರನ ಪ್ರಾರ್ಥಿಸಿದ ನಂತರ ಪರಮೇಶ್ವರನ ನಾನು ಬರ್ತೀನಿ, ಹವಿಸನ್ನ ಸ್ವೀಕರಿಸ್ತೀನಿ ಅಂತ ಹೇಳಿದರು. ಅದನ್ನು ಸೋಮಾಸಿ ರಾಮಾಯಣವರಿಗೆ ಹೇಳಿದರು. ಮಾರನೇ ದಿವಸವೇ ಯಜ್ಞ ಯಾಗಾದಿಗಳು ನಡೀತಾ ಇವೆ, ಸೋಮಾಸುರನಾರಾಯಣರು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾಗ ಈಶ್ವರ ಹೇಳಿದ್ದಾರೆ, ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನಡೀತಾ ಇರಬೇಕಾದ್ರೆ, ಯಾಗ ಯಜ್ಞಲ್ಲ ನಡೀತಾ ಇರಬೇಕಾದ್ರೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡುವಾಗ ಒಬ್ಬ ಚಂಡಾಲ ಬರ್ತಾರೆ. ಚಂಡಾಲ ಮೈ ಮೇಲೆಲ್ಲ ಪ್ರಾಣಿಗಳ ಚರ್ಮ, ರಕ್ತದ ಕಲೆ ಇರುವಂಥ ಚರ್ಮವನ್ನು ಹೊದ್ಕೊಂಡಿರೋದು, ಮತ್ತು ತನ್ನ ಪತ್ನಿ ಏನು ತಗೊಂಡ್ಬರ್ತಾ ಇದ್ದಾಳೆ, ಹೆಂಡದ ಪಾತ್ರೆ ಹಿಡ್ಕೊಂಬರ್ತಾ ಇದ್ದಾಳೆ, ಮತ್ತು 2 ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಅವು ಕೂಡ ನೋಡೋಕ್ಕೆ ಅಷ್ಟರಲ್ಲೇ ಇದೆ. ಎಲ್ಲ ಚಂಡಾಲರು ಹೇಗಿರಬೇಕು ಹಾಗಿದೆ, ಆ ರೂಪದಲ್ಲಿ ಬಂದರು. ಆದರೆ ಗುರುವಿನ ಅನುಗ್ರಹ, ಸುಂದರಮೂರ್ತಿಯ ಅನುಗ್ರಹ ಇದ್ದದ್ರಿಂದ ಸೋಮಾಸಿ ರಾಮಾಯಣವರು ಬಂದದ್ದು ಪರಮೇಶ್ವರ, ಪಾರ್ವತಿ ಮತ್ತು ಗಣೇಶ, ಕುಮಾರ ಅಂತ ಚೆನ್ನಾಗಿ ಅರ್ಥವಾಯಿತು. ಅರ್ಥವಾಗಿ ಅವರಿಗೆ ಹವಿಸ್ಸನ್ನು ಕೊಟ್ಟರು. ಪರಮೇಶ್ವರನು ಬಹಳ ಸಂತೋಷದಿಂದ ಆ ಹವಿಸ್ಸನ್ನು ಹಾಗೇ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಹಾಗೇ ಅವರನ್ನು ಆ ಪಾತ್ರೆಯೆಲ್ಲ ಸಮೇತವಾಗಿ ನಮ್ಮ ಸೋಮಾಸಿ ರಾಮಾಯಣವರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅಂತ ಇವರ ಚರಿತ್ರೆ ಹೇಳಲ್ಪಟ್ಟಿದೆ. ಇದು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯಲ್ಲಿ, ದಿವ್ಯ ಚರಿತ್ರೆಯಲ್ಲಿ ನಡೆದ ಬಂದ ಒಂದು ಮುಖ್ಯವಾದ ಘಟನೆ. ನಮ್ಮ ಶೇರಮಾನ್ ಪೆರುಮಾಳ್ ಅವರ ಜೊತೆಯಲ್ಲಿ ಇವಾಗ ಇದ್ದಾರೆ, ಮಧುರೆಗೆ ಹೊರಟಿದ್ದಾರೆ. ಒಬ್ಬರಿಗೊಬ್ಬರು ಬಿಡಲಾರರು, ಶೇರಮಾನ್ ಪೆರುಮಾಳ್ ಅವರು ಸುಂದರಮೂರ್ತಿಯನ್ನು ಬಿಡಲಾರರು, ಅಷ್ಟು ಅವರದು ಪ್ರೀತಿ, ಸುಂದರಮೂರ್ತಿಯವರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಗೌರವ ಆಗಿದೆ. ಶೆಟ್ಟಿಯಾರ್ ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರದ್ದು ದೇಹ ಮಾತ್ರ 2, ಮನೋಭಾವನೆ ಮಾತ್ರ ಒಂದೇ ಆಗಿದೆ ಅಂತ ಶೆಟ್ಟಿಯಾರ್ ಅವರು ಹೇಳಿದ್ದಾರೆ. ಇವರಿಬ್ಬರು ಮೊದಲಿಗೆ ಹೊರಡ್ತಾ ಇದ್ದಾರೆ, ಒಂದಾದಮೇಲೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಅಲ್ಲಿ ದಾರಿಯಲ್ಲಿ, ನಾನು ಇದನ್ನು ಹಿಂದಿನ ವಿಡಿಯೋನಲ್ಲಿ ಹೇಳಿರ್ಬೋದು ಅಂತ ಕಾಣುತ್ತೆ, ತಿರುನಾಗೈಕೋರೋಣಂ ಅಂತ ಒಂದು ಸ್ಥಳದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ ನಮ್ಮ ಸುಂದರಮೂರ್ತಿ ನಾರವರು ಏನೇನು ಕೇಳ್ತಾರೆ ಭಗವಂತನನ್ನು, ಅಪ್ಪ ನೀನು ಎಲ್ಲ ಕೊಟ್ಟಿದೀಯಾ, ನನಗೆ ಈ ಸಲ ಏನು ಬೇಕು ಅಂತಂದರೆ, ಪದೇಹ ಹಾಡಿಬಿಟ್ರು, ಪದೇಹ ಹಾಡಿ ಅದರಲ್ಲಿ ಕೇಳ್ತಾರೆ, ಮುತ್ತಿನ ಮಾಲೆ ಕೊಡು, ಅತ್ತರ್ ಮೊದಲಾದ ಸುಗಂಧ ದ್ರವ್ಯಗಳನ್ನು ಕೊಡು, ಬೆಲೆ ಬಾಳುವ ಪದಾರ್ಥಗಳು, ಆಭರಣಗಳು, ವಜ್ರ ವೈಢೂರ್ಯ, ಮತ್ತು ತಿರುವಾರೂರಿನ ಐಶ್ವರ್ಯದಲ್ಲಿ 1/3 ಅದನ್ನು ಕೊಡು, ವಾಯುವೇಗದಲ್ಲಿ ಓಡುವ ಕುದುರೆಗಳನ್ನು ಕೊಡು, ಬಂಗಾರದ ಪುಷ್ಪಗಳು ಕೊಡು, ಬಂಗಾರದ ಪಲ್ಲಕ್ಕಿ ಕೊಡು, ಹೀಗೆ ಲಿಸ್ಟು ದೊಡ್ಡ ಲಿಸ್ಟ್ ಹಾಗೆ ಕೊಡು ಅಂತಂದರು. ಪರಮೇಶ್ವರನಿಗೆ ಇವರು ಕೇಳಿದಷ್ಟು ಅವರಿಗೆ ಸಂತೋಷ ಕೊಡೋದಕ್ಕೆ ಆ ಥರ ಇತ್ತು ಸುಂದರಮೂರ್ತಿ ಮತ್ತು ಪರಮೇಶ್ವರನ ಒಂದು ಸಂಬಂಧ. ಎಲ್ಲವನ್ನು ಕೊಟ್ಟರು. ಹೀಗೆ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಶೇರ್ಮಾನ್ ಶೇರ್ಮಾನ್ ಜೊತೆಯಲ್ಲಿ ಮಧುರೈಗೆ ಬರ್ತಾರೆ. ಮಧುರೈನಲ್ಲಿ ಅಲ್ಲಿ ಪಾಂಡ್ಯರಾಜ ಮತ್ತು ಚೋಳರಾಜ ಇಬ್ಬರೂ ಸೇರಿರ್ತಾರೆ ಮಧುರೈನಲ್ಲಿ. ಅವರಿಗೆ ಇಬ್ಬರು ರಾಜರಿಗೂ ಒಬ್ರಿಗೊಬ್ರಿಗೂ ಒಂದು ಬಂಧುತ್ವ ಇದೆ. ಆಗ ಇವರು ಅಲ್ಲಿಗೆ ಹೋದಾಗ ನಮ್ಮ ಸುಂದರಮೂರ್ತಿ ಮತ್ತು ಶೇರ್ಮಾನ್ ಶೇರ್ಮಾನ್ ಹೋದಾಗ ಎಲ್ಲ ನಾಲ್ಕು ಜನನೂ ರಾಜರುಗಳೇ, ಅವರನ್ನು ಬಹಳ ಅದ್ಧೂರಿಯಿಂದ ಬಹಳ ಗೌರವದಿಂದ ಸತ್ಕರಿಸಿ ಸ್ವಾಗತಿಸಿದರು ಚೋಳ ಮತ್ತು ಪಾಂಡ್ಯರಾಜರು. ಅದರಿಂದ ಇವರು ತೃಪ್ತಿಗೊಂಡರು. ಬಹಳ ಗೌರವದಿಂದ ಸ್ವಾಗತಿಸಿದ ಮೇಲೆ ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರಿಸಿದರು. ಮುಂದುವರಿಸಿದಾಗ ಇವರು ತಿರುಕಾಂಡಿಯೂರ್ ಅನ್ನೋ ಊರಿಗೆ ಬರ್ತಾರೆ. ನಮ್ಮ ಶೇರಮಾನ್ ಪೇರಮಾನ್ ಇಬ್ಬರು ಒಟ್ಟೊಟ್ಟಿಗೆ ಇವಾಗ ಸುಂದರಮೂರ್ತಿಯವರು ಬಂದಾಗ ತಿರುಕಾಂಡಿಯೂರ್ ಅನ್ನೋ ಕಡೆ ಬಂದಾಗ ಸುಮಾರು ಸಂಜೆ ಆಗಿದೆ, ಕತ್ತಲ ಆವರಿಸ್ತಾ ಇದೆ. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿ ಹರಿದ್ರೆ ಆಚೆ ದಡದಲ್ಲಿ ತಿರುವಯ್ಯಾರ್ ಕಾಣಿಸ್ತಾ ಇದೆ. ತಿರುವಯ್ಯಾರ್ಗೆ ಹೋಗೋಣ ಅಂತಂದರೆ ಕಾವೇರಿ ನದಿಯಲ್ಲಿ ತುಂಬ ಪ್ರವಾಹ, ಹೋಗೋ ಹಾಗೆ ಇಲ್ಲ, ಕ್ರಾಸ್ ಮಾಡೋ ಹಾಗೆ ಇಲ್ಲ. ಅಂಥ ಪ್ರವಾಹ ಇರುವಾಗ ಕತ್ತಲಾಗಿದೆ, ಯಾರೋ ಒಬ್ಬರು ಆ ಕಡೆಯಿಂದ ಬಂದು ಇವರು ಹಂಬಲಿಸ್ತಾ ಇದ್ದಾರೆ. ಯೋ, ಶಿವನ ದರ್ಶನವಾಗ್ತಾ ಇಲ್ವಲ್ಲ, ನಮಗೆ ಶಿವನ ಪ್ರಸಾದ ಸಿಕ್ಕಲ್ವಲ್ಲ ಇವತ್ತು ಅಂತ ಇವರು ಮನಸ್ಸಿನಲ್ಲಿ ಹಂಬಲಿಸ್ತಾ ಇದ್ದಾರೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬರು ಬ್ರಾಹ್ಮಣರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರೇ, ಅವರು ಬಂದು ಈಗ ತಗೊಳ್ಳಿ ಪ್ರಸಾದ, ಶಿವನ ಪ್ರಸಾದ ತಗೊಳ್ಳಿ ಅಂತ ಇವರಿಗೆ ವಿಭೂತಿ ಕೊಡ್ತಾರೆ. ಇದೇನು ಹೀಗೆ ಪ್ರವಾಹ ಇರಬೇಕಾದ್ರೆ ಹೇಗೆ ಬಂದರು ಇವರು ಅಂತ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಹಚ್ಕೊಳ್ತಾರೆ ವಿಭೂತಿಯನ್ನು. ಹೀಗೆ ತಿರುಗು ನೋಡೋದರಲ್ಲಿ ಅವರು ಪತ್ತೆ ಇಲ್ಲ, ಅದೃಶ್ಯರಾಗಿದ್ದಾರೆ. ಸರಿ, ಇವರು ಈಶ್ವರನನ್ನು ಪ್ರಾರ್ಥಿಸಿದಾಗ ಏನಾಗುತ್ತೆ, ಕಾವೇರಿ ನದಿ ಎರಡು ಸೀಳಾಗಿ ಇವರಿಗೆ ದಾರಿ ಮಾಡಿಕೊಡುತ್ತೆ ಹೋಗೋದಕ್ಕೆ ತಿರುವಯ್ಯಾರಿಗೆ. ಇವರಿಬ್ಬರು ಆ ನದಿಯನ್ನು ಹಾಗೆ ಉಂಟಾದ ದಾರಿಯಿಂದ ತಿರುವಯ್ಯಾರು ಸೇರ್ತಾರೆ. ಮತ್ತು ನದಿ ಪ್ರವಾಹ ಯಥಾ ಪ್ರಕಾರ ಹರಿಯುತ್ತೆ. ಆಮೇಲೆ ಮಾರನೇ ದಿವಸ ದೇವಸ್ಥಾನದಲ್ಲಿ ತಿರುವಯ್ಯಾರಿನಲ್ಲಿ ಕೇಳ್ತಾರೆ, ನೀವು ನೆನ್ನೆ ಬಂದು ನಮಗೆ ವಿಭೂತಿ ಕೊಟ್ಟರಲ್ಲ, ಬಹಳ ಸಂತೋಷವಾಯಿತು ಅಂತ. ನಾನೆಲ್ಲಿ ಬಂದೆ, ಆ ಪ್ರವಾಹದಲ್ಲಿ ನಾನು ಎಲ್ಲಿ ಬರೋಕ್ಕಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ನಾನು ಬರೋಕ್ಕಾಗಲೇ ಇಲ್ವಲ್ಲ, ಹೇಗೆ ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರ್ಥವಾಗುತ್ತೆ, ಬಂದಿದ್ದು ಸಾಕ್ಷಾತ್ ಪರಮೇಶ್ವರ ಬಂದು ನನಗೆ ಪ್ರಸಾದವನ್ನು ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅನಿಸತ್ತೆ. ಅಲ್ಲಿಂದ ಮುಂದಕ್ಕೆ ಇವರಿಗೆ ಶೇರ್ಮಾನ್ ಪೆರ್ಮಾನಿಗೆ ಬಹಳ ಆಸೆ ಆಗುತ್ತೆ, ನಮ್ಮ ಸುಂದರಮೂರ್ತಿಯವರನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಕುಡುಂಬೂರವ್ರಿಗೆ ಅಂತ ಅನಿಸತ್ತೆ. ಬನ್ನಿ ಹೋಗೋಣ.

0: ಪೂಜೆ ಮಾಡಿ ಅವರಿಗೆ ಏನೇನು ಸೌಕರ್ಯ ಬೇಕೋ ತಾವೇ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಶೇರ್ಮ್ಯಾನ್ ಪೀರ್ಮಾನವರು. ಹೀಗೆ ಸ್ವಲ್ಪ ಕಾಲ ಅಲ್ಲಿ ತಂಗಿದ ಮೇಲೆ ಇವರಿಗೆ ಮತ್ತೆ ತಿರುವಾರೂರಿಗೆ ವಾಪಸ್ ಹೋಗಬೇಕು ಅಂತ ಹಂಬಲವಾಗುತ್ತೆ. ವಾಪಸ್ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಶೇರ್ಮಾನ್ ಪೆರ್ಮಾನ್ ಅವರಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಅವ್ರನ್ನ ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಆವಾಗ ಹೇಳ್ತಾರೆ ಸುಂದರಮೂರ್ತಿಯವರು, ನೀವು ರಾಜ, ನಿಮಗೆ ಒಂದು ಕರ್ತವ್ಯವಿದೆ, ನೀವು ರಾಜ್ಯವನ್ನು ಪಾಲಿಸಬೇಕು, ನೀವು ಇಷ್ಟು ಮನಸ್ಸಿಗೆ ತಗೊಳ್ಬೇಡಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಹೊರಡ್ತಾರೆ. ಅದಕ್ಕೆಲ್ಲ ತೃಪ್ತಿ ಆಗೋಲ್ಲ, ಬೇಕಾದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಏನೇನು ಎಲ್ಲ ಅವ್ರ ಮನಸ್ಸಿನಲ್ಲಿ ಏನೇನಿದೆ ಸುಂದರಮೂರ್ತಿಯವ್ರಿಗೆ ಏನೇನು ಕೊಡಬೇಕು ಎಲ್ಲ ಬೇಕಾದಷ್ಟು ನಗ, ನಾಣ್ಯ, ಬಂಗಾರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರಿಗೆ ಇಷ್ಟ ಇಲ್ಲ, ಸುಂದರಮೂರ್ತಿಯವರಿಗೆ ಇಷ್ಟ ಇಲ್ಲ ಅದೆಲ್ಲ ತಗೊಳ್ಳೋದು. ಆದರೂ ಅವರು ಅಷ್ಟು ಒತ್ತಾಯ ಮಾಡಿದ ಮೇಲೆ ಆ ಸ್ನೇಹ ಆ ಪ್ರೀತಿ ಅವರು ಕೊಡೋದ್ರಿಂದ ಅದನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿನಲ್ಲಿ ಹೋಗುವಾಗ ಮುರುಗನ್ ಪೂಂಡಿ ಅನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನಾಗುತ್ತೆ, ಇವರು ತಗೊಂಡು ಬರ್ತಾ ಇದ್ದಾರಲ್ಲ ಬೆಲೆ ಬಾಳುವ ಪದಾರ್ಥಗಳು ಎಲ್ಲ ಕಾಣಿಕೆಗಳು ಇದನ್ನೆಲ್ಲ ಕಳ್ಳರು ರಾಬರ್ಸ್ ದರೋಡೆಕಾರರು ಬಂದು ಎಲ್ಲ ಕಿತ್ಕೊಂಡು ಹೊರಟಿರ್ತಾರೆ. ಆದರೆ ಇವರಿಗೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ. ಇವರಿಗೆ ಆಶ್ಚರ್ಯವಾಗುತ್ತೆ, ಸುಂದರಮೂರ್ತಿಯವರಿಗೆ ಆಶ್ಚರ್ಯವಾಗುತ್ತೆ, ಇದೇನು ಇವು ಇಂಥ ರಾಜ್ಯದಲ್ಲಿ ಕಳ್ಳರು ಬೇರೆ ಇದ್ದಾರಾ ಅಂತ ಅಂದ್ಕೊಂಡು ಇರುವಾಗ ಶಿವನು ಮಾಡಿದ ಲೀಲೆ ಇದು. ಶಿವನು ಏನು ಮಾಡಿದ್ದಾರೆ, ನಾನು ಕೊಡದೆ ಸುಂದರಮೂರ್ತಿಯವರಿಗೆ ಆತ ತಗೊಳ್ಬೇಕು, ಯಾರೋ ಶೇರ್ಮಾನ್ ಪೆರ್ಮಾನ್ ಕೊಟ್ಬಿಟ್ರೆ ತಗೊಂಬಿಡೋದ ಬಂದ್ಬಿಡೋದ ಅಂತ ಹೇಳಿ ತಮ್ಮ ಶಿವಗಣಗಳನ್ನು ಹೇಳಿ ನೀವೆಲ್ಲ ಇದನ್ನೆಲ್ಲ ಕದ್ಕೊಂಬಂದ್ಬಿಡಿ, ಎಲ್ಲ ತೆಗೆದುಕೊಂಬಂದ್ಬಿಡಿ ಅಂತ ಹೇಳಿರ್ತಾರೆ. ಇದು ಅಲ್ಲಿ ಗಣೇಶ ಇರುತ್ತೆ, ಒಂದು ಗಣೇಶ ಕೂತಿರ್ತಾರೆ. ಅವ್ರು ಹೇಳ್ತಾರೆ ಸುಂದರಮೂರ್ತಿಯವರಿಗೆ, ನೀನೇನು ವರಿ ಮಾಡ್ಕೋಬೇಡಿ, ನಮ್ಮಪ್ಪ ಮಾಡಿರೋ ಕೆಲಸ ಇದೆಲ್ಲ, ಏನೂ ಇದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅಂತ ಮೊದಲೇ ಹೇಳ್ಬಿಡ್ತಾರೆ. ಇವರು ಅದೇ ಥರ ಆ ಊರಿನಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಆ ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಕೊಡ್ತಾರೆ. ಅದನ್ನು ಇದೊಂದು ಘಟನೆ ನಡೆಯುತ್ತೆ. ಇದನ್ನು ತಗೊಂಡು ಬಂದು ಎಲ್ಲ ಮತ್ತೆ ತಿರುವಾರೂರಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ಕಾಲದ ನಂತರ ನಮ್ಮ ಸುಂದರಮೂರ್ತಿಯವರಿಗೆ ಶೇರ್ಮಾನ್ ಪೆರ್ಮಾನವರನ್ನು ಬಿಟ್ಟಿರಲಾರದೆ ಅವರನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಹಂಬಲ ಬರುತ್ತೆ. ಸರಿ, ಅವರ ಊರಿಗೆ ಹೊರಡ್ತಾರೆ. ಹೊರಟಾಗ ಕೆಲವು ಘಟನೆಗಳು, ಸ್ವಾರಸ್ಯಕರವಾದ ಘಟನೆಗಳು ನಡೆಯುತ್ತೆ. ಅವು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: Om Namah Shivaya. Dear users of Shaivam.org, we are very much delighted to let you all know that due to the shower of grace from Almighty Lord Shiva and the continuous support from esteemed users like you, our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. ಓಂ ನಮಃ ಶಿವಾಯ.
2: ಪ್ರಥಮಾಷ್ಟಕ ಪ್ರಾರಂಭಃ. ಬ್ರಹ್ಮ ಸಂದತ್ತಂ ತನ್ಮೇ ಜಿನ್ವತಂ, ಶತ್ರುಂ ಸಂದತ್ತಂ ತನ್ಮೇ ಜಿನ್ವತಂ, ಶಿಖಗುಂ ಸಂದತ್ತಂ ತಾಮ್ಯೇ ಜಿನ್ವತಂ, ಓಚರಗುಂ ಸಂದತ್ತಂ ತಾಮ್ಯೇ ಜಿನ್ವತಂ, ಶೈಗುಂ ಸಂದತ್ತಂ ತಾಮ್ಯೇ ಜಿನ್ವತಂ, ಪುಷ್ಟಿಗುಂ ಸಂದತ್ತಂ ತಾಮ್ಯೇ ಜಿನ್ವತಂ, ಪ್ರಜಾಗುಂ ಸಂಧತ್ತಂ ತಾಮ್ಯೇ ಜಿನ್ವತಂ, ಪಶೋಂ ಸಂಧತ್ತಂ ತಾಮ್ಯೇ ಜಿನ್ವತಂ, ಸ್ತುತೋ ಜನತಾಃ ದೇವಾಸ್ತ್ವಾ ಶುಕ್ರತಾಃ ಪ್ರಣಯಂತೋ, ಸುಧೀರಾಃ ಪ್ರಜಾ ಪ್ರಜನಯಂತರೇ, ಶುಕ್ರ ಶುಕ್ರಸೋಜಿತಾಃ ಸ್ತುತೋ ಜನತಾಃ ದೇವಾಸ್ತ್ವಾ ಮಂತ್ರಿಪಾ.

ಸಮಗ್ರಿರಾಧೀಯತೆ ಸದೇವತಾಭ್ಯಾಶ್ರಯೇ ಬಹೀನಾನ್ ಭವತಿ ಪ್ರಜಾಪತಿರ್ಭಾಗ ಸತ್ಯಮ ಪಶ್ಯತೆ ಸೇನಾಗ್ಯಮಾದತ್ತ ಸೇನೈಕಾಭ್ಯೋನ್ ಭೋರ್ಥವಸ್ತು ಮರಿತ್ಯಾಹ ಏತದ್ವೈ ಭಾಷತ ಸತ್ಯಂ ಹೇತೇನಾಗ್ಯಮಾದತ್ತೇ ಶುದ್ಧಾತ್ಯೇವ ಅಸೋ ಸತ್ಯ

ಸಹ ಸದಸ್ವಂ ಪುರಸ್ತಾನ್ನಯತೆ ಸ್ವದೇವ ಚಕ್ಷುಃಪಶ್ಯನ್ ಪ್ರಜಾಪತಿರನುಗ್ರಹೇತೆ ತದ್ವೇವಾಹೇಣಃ ಸದಸ್ವಃ ಸದಸ್ವಂ ಪುರಸ್ತಾನ್.

ಜಿಲ್ಲದೆ ಹರ್ಕರ್ಕರ್ಕಸ್ತನದೌರೋಯಮಧ್ಯೆ ಸಂಭಯ ಪಶುಗರ್ಭೋರೆ ಶುಕ್ರಶುಕ್ರಶುಕ್ರಂಭ ಶುಕ್ರಾಲೋಹ ಶುಕ್ರಂಜೋಧಿರಜಸ್ರಂ ಚೇನಮೇಧೇ ಅಗ್ನಿಭ್ಯ ಬ್ರಹ್ಮಣ ಆನಭೇ ಜಾನಭೇ ಸರ್ವಮಾನಭೇ ಚೇತ.

ಅನ್ಯಂ ದುರ್ಲಭಂ ಮಹತ್. ವಿಶ್ವಾಮಿತ್ರ ಸೆಡ್ ಟು ಯುಧಿಷ್ಠಿರ, ಐ ವಾಸ್ ಆಕ್ಚುಲಿ ಅ ಕ್ಷತ್ರಿಯ ಓ ಯುಧಿಷ್ಠಿರ, ಆ್ಯಂಡ್ ದೆನ್ ಐ ಬಿಕೇಮ್ ಅ ಬ್ರಾಹ್ಮಣ ಬೈ ದ ಗ್ರೇಸ್ ಆಫ್ ಲಾರ್ಡ್ ಶಿವ, ಥ್ರೂ ದ ಗ್ರೇಸ್ ಆಫ್ ದ ಡೇಟಿ, ಬಿಕಾಸ್ ಕ್ಷತ್ರಿಯ ವಾಂಟೆಡ್ ಟು ಯು ನೋ ಈಕ್ವಲ್ ವಸಿಷ್ಠ ಮಹರ್ಷಿ. ದಟ್ಸ್ ಅ ವೆರಿ ಗ್ರೇಟ್ ಸ್ಟೋರಿ. ಆ್ಯಂಡ್ ದೆನ್ ಬ್ರಹ್ಮ ಜಾನಾತಿ ಇದು ಬ್ರಾಹ್ಮಣ, ಐ ವಿಲ್ ಕಮ್ ಟು ದಟ್ ಲೇಟರ್. ಬಟ್ ದ ಲಾರ್ಡ್, ಯು ನೋ ದ ಲಾರ್ಡ್ ಆಫ್ ಎವ್ರಿಥಿಂಗ್, ದ ಲಾರ್ಡ್ ಆಫ್ ಬ್ರಾಹ್ಮಣೋ ಸ್ಯಮುಖಮಾಸೀತ್ ಬಾಹೂರ ಜನ್ಯ ಕೃತ ಊರೂ ತತಸ್ಯಗದ್ವೈಶ್ಯ ಪದ್ಯಾಗಂ ಶೂದ್ರೋ ಅಜಾಯತ. ದ ಲಾರ್ಡ್ ಆಫ್ ಆಲ್ ದ ಫೋರ್ ವರ್ಣಾಸ್ ಇಸ್ ಮಹಾದೇವ ಅಲೋನ್, ಪುರುಷ ಸೂಕ್ತಂ. ಸೊ ಆ್ಯಂಡ್ ದೆನ್ ಅ ಪರ್ಸನ್ ಹೂ ಟೇಕ್ಸ್ ಅಪ್ ಯು ನೋ ಅ ಶಿವಭಕ್ತ ಟ್ರಾನ್ಸನ್ಸ್ ಆಲ್ ದ ವರ್ಣಾಸ್ ಅಟ್ ದ ಎಂಡ್ ಆಫ್ ದ ಡೇ. ಆ್ಯಂಡ್ ದೆನ್ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಅ ಬ್ರಾಹ್ಮಣ ಇಸ್ ಅ ಪರ್ಸನ್ ಹೂ ಟ್ರಾವೆಲ್ಸ್ ಟುವರ್ಡ್ಸ್ ಬ್ರಹ್ಮನ್, ದಟ್ ಇಸ್ ದ ಸುಪ್ರೀಂ ರಿಯಾಲಿಟಿ, ದಟ್ ಇಸ್ ಮಹಾದೇವ. ಸೊ ಅ ಪರ್ಸನ್ ಹೂ ಇಸ್ ಮಾರ್ಚಿಂಗ್ ಟುವರ್ಡ್ಸ್ ಮಹಾದೇವ ಇಸ್ ಆ್ಯಕ್ಚುಲಿ ಅ ಬ್ರಾಹ್ಮಣ. ಸೊ ಥ್ರೂ ದ ಗ್ರೇಸ್ ಆಫ್ ದ ಡೇಟಿ ಐ ಸಕ್ಸೀಡೆಡ್ ಇನ್ ಆಪ್ಟೇನಿಂಗ್ ದ ಸ್ಟೇಟಸ್ ಆಫ್ ಅ ಬ್ರಾಹ್ಮಣ, ವಿಚ್ ಇಸ್ ಸೋ ಡಿಫಿಕಲ್ಟ್ ಟು ಆಪ್ಟೇನ್. ಸೊ ವಿಶ್ವಾಮಿತ್ರ ಎಕ್ಸ್ಪ್ಲೇನ್ಸ್ ದಟ್ ಟು ಯುಧಿಷ್ಠಿರ. ಸೊ ಸ್ಪೀಕಿಂಗ್ ಆಫ್ ದಿಸ್ ವಿಶ್ವಾಮಿತ್ರ, ದೇರ್ ಇಸ್ ಆಲ್ಸೋ ಅ ಸೇತು ಮಹಾತ್ಮ್ಯಂ ಇನ್ ದ ಸ್ಕಂದ ಪುರಾಣಂ. ಸೇತು ಮಹಾತ್ಮ್ಯಂ ಇಸ್ ನಥಿಂಗ್ ಬಟ್ ದ ಗ್ಲೋರಿ ಆಫ್ ರಾಮೇಶ್ವರ, ರಾಮ ಕಾ ಈಶ್ವರ್ ರಾಮೇಶ್ವರ್, ಕಾಮೇಶ್ವರ ಮತ್ಸ್ಯೇಶ್ವರ ಕೂರ್ಮೇಶ್ವರ ವರಾಹೇಶ್ವರ ಅಂಬಿಕೇಶ್ವರ ಕಾರ್ತಿಕೇಯೇಶ್ವರ ಯಮೇಶ್ವರ ಈಸ್ ದ ಲಾರ್ಡ್ ಆಫ್ ಲಾರ್ಡ್ಸ್. ಸೊ ರಾಮೇಶ್ವರ್ ಮೀನ್ಸ್ ರಾಮ್, ರಾಮ್ಸ್ ಈಶ್ವರ್ ದಟ್ ಇಸ್ ರಾಮೇಶ್ವರ್, ಆ್ಯಂಡ್ ಅಂಬಿಕೇಶ್ವರ್ ಮೀನ್ಸ್ ಅಂಬಿಕಾ ಕಾ ಈಶ್ವರ್ ಅಂಬಿಕೇಶ್ವರ್. ಸೊ ದಟ್ಸ್ ವಾಟ್ ಇಟ್ ಮೀನ್ಸ್. ಸೊ ಹಿಯರ್ ದ ಸೇತು ಮಹಾತ್ಮ್ಯಂ ಟಾಕ್ಸ್, 52 ಚಾಪ್ಟರ್ಸ್ ಆರ್, ವಂಡರ್ಫುಲ್ ಚಾಪ್ಟರ್ಸ್ ಆರ್ ದೇರ್ ಇನ್ ದ ಸೇತು ಮಹಾತ್ಮ್ಯಂ ಸ್ಕಂದ ಪುರಾಣಂ, ವಿಚ್ ಟಾಕ್ಸ್ ಅಬೌಟ್ ರಾಮ ಬಿಲ್ಡಿಂಗ್, ಯು ನೋ ಕಮಿಂಗ್ ಟು ಯು ನೋ ಸೇತು, ಆ್ಯಂಡ್ ದೆನ್ ಹೀ ಬಿಲ್ ಹೀ ಆ್ಯಕ್ಚುಲಿ ಎಸ್ಟಾಬ್ಲಿಷಸ್ ದ ಡೂ ದ ಡಸ್ ದ ಪ್ರಾಣ ಪ್ರತಿಷ್ಠ ಆಫ್ ದ ಶಿವಲಿಂಗ, ಆ್ಯಂಡ್ ದೆನ್ ಹೀ ವರ್ಷಿಪ್ಸ್ ಮಹಾದೇವ ದೇರ್. ರಾಮೇಶ್ವರಂ ಇಸ್ ಅ ವಂಡರ್ಫುಲ್ ಕ್ಷೇತ್ರಂ. ಸೊ ದೇರ್ ಆಲ್ಸೋ ವಿಶ್ವಾಮಿತ್ರ ಸೇಸ್ ಸ್ಕಂದ ಮಹಾಪುರಾಣ, ದಟ್ ಇಸ್ ಸೇತು, ದಟ್ ಇಸ್ ಥರ್ಡ್ ಕ್ಯಾಂಟೋ ಬ್ರಹ್ಮಕಾಂಡಂ, ವಿತ್ ಇನ್ ದಟ್ ಸೇತು ಮಹಾತ್ಮ್ಯಂ 49th ಚಾಪ್ಟರ್ 64th ವರ್ಸ್, ವಿಶ್ವ

ಸಹಿ ಸ್ವಾಹೋರ ಸೋಮಶ್ಚೈತಂಗ್ರೋಮಶ್ಚೋಮಾಯ್ಯ ಸಮ್ರಾಜ್ಯ ಶೈತಸ್ಯ ಚೈತನೋ

ಶ್ರಿಯೇದಂ ವೇದ ಕಸ್ವಿಂಧರ್ವೇಭ್ಯೋಂತರ್ವೇಭ್ಯೈರಾಹಾರೇಭ್ಯಾಸ್ವಾಹಸ್ವೇಭ್ಯೋಂತರ್ವೇಭ್ಯೋ ಸರ್ವಾಣೋ ನಿಶ್ಚರೀರ ಶರ್ವಾಣೋರ ಸಾಧಾನೋ ನಿಶ್ಚರೀರ ಸಂಭೋಷ್ಟಾ ಸ್ಪದರಸ್ಕವಾನಸ್ಪತ್ಯಾಶ್ಚ ವೈರುಸಶ್ಚಾನುಜ್ಯಜನಂ ಭೂಗೇ ಚವೇ.

ಕೃಷ್ಣಭೂತ್ವಾರಂಗಿರಾಜಮನ್ನಾಂ ಕೃತ್ವಾ ವಿರಾಜಾನ್ನಾಧ್ಯಾನ್ನ ಮತ್ಯಯೇವಂ ಸಯ ಪಶೋರ ರುದ್ರೋ ಭೂತ್ವಾರಂ

ಮನುಷ್ಯ ತಸ್ಯ ಉರಾಚ್ಯ ಯೋಶ ವಿಧೀಯ ಪ್ರಾಣೋಭ್ಯೂಢೋ ನಾಮಾಧೂಢ ಚಂದ್ರಮಾನಃ ತಸ್ಯ ಉರಾಚ್ಯ ಯೋಶ ಪ್ರಾಣಾಯೋನ್ನಾಮಾಯಂ ಸಮರ್ಮಾಣಃ ತಸ್ಯ ಉರಾಚ್ಯ ಯೋಶವಂಜಯ ಪ್ರಾಣಾಯಾಯಂ ನಾಮ ಹದಾಹಿ ಮಹಾಭಾಹ ತಸ್ಯ ಉರಾಚ್ಯ ಯೋಸ್ತ್ರಿಯೋ ನಾಮ ಸಸ್ಯ ಉಚ್ಚ ಯೋಸ್ತ್ರಿಮಿತೋ ನಾಮ ಪ್ರಜಾ